ನೀವು ಕೇಳ್ತಾ ಇದ್ದೀರಾ ದೇಶಭಕ್ತಿ ಗೀತೆಗಳನ್ನ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಧರ್ಮಭೂಮಿ ಭಾರತ ಸಾರುತಿ ಹೋದು ಜನಹಿತ, ವಿಶ್ವ ಶಾಂತಿಗಾಗಿ ದುಡಿಯುವ ಸಕಲರಿಗೆ ಸ್ವಾಗತ.

ನೀವು ಕೇಳ್ತಾ ಇದ್ದೀರಾ ದೇಶಭಕ್ತಿ ಗೀತೆಗಳನ್ನ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಭವ್ಯ ಭಾರತದ ಮಹಾದ್ವಾರದಲ್ಲಿ ಹುತಾತ್ಮರ ನೆನಪಿನ ಸಂಕೇತ. ಹೊತ್ತಿ ಬೆಳಗುವ

ಹರ್ ಘರ್ ತಿರಂಗ, ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಬಲಿದಾನ ಮಾಡಿದವರನ್ನ ಸ್ಮರಿಸುತ್ತಾ ಶಾಂತಿ, ಸಹಿಷ್ಣುತೆ, ಸೋದರತ್ವ, ಅನೇಕತೆಯಲ್ಲಿ ಏಕತೆ, ಸಂಸ್ಕಾರದಿಂದ ಕೂಡಿದ ಸುಸಂಸ್ಕೃತವಾದಂತಹ ನನ್ನ ಭಾರತ ನನ್ನ ಹೆಮ್ಮೆ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜೈ.

ನೀವು ಕೇಳ್ತಾ ಇದ್ದೀರಾ ದೇಶಭಕ್ತಿ ಗೀತೆಗಳನ್ನ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭಾರತಾಂಬೆಯೇ ನಾವು ನಿನ್ನಯ ಕನಸ ದೀಪದ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು.
1: ಶ್ರದ್ಧೆ ಸಾಧನೆಯ ಬುನಾದಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂಬ ಸೂಕ್ತಿ ಎಷ್ಟೊಂದು ಸೂತ್ರಬದ್ಧವಾಗಿ ಅಷ್ಟೇ ಸೊಗಸಾಗಿ ಶ್ರದ್ಧೆಯ ಅರ್ಥ ಮಹತ್ವಗಳನ್ನು ತಿಳಿಸುತ್ತದೆ. ಶ್ರದ್ಧಾವಂತರಿಗೆ ಮಾತ್ರ ಜ್ಞಾನ ಲಭಿಸುತ್ತದೆ. ಜ್ಞಾನ ಸಂಪಾದಿಸ ಬಯಸುವವರು ಶ್ರದ್ಧೆಯಿಂದ ಕೇಳಬೇಕು, ಕಲಿಯಬೇಕು. ನಾನು ಶ್ರದ್ಧೆಯಿಂದ ಕೇಳುತ್ತಿದ್ದೇನೆ, ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಎಂಬ ಅನಿಸಿಕೆ ಬೇಕು. ಸಾಧಕನು ಕಲಿಯಬೇಕಾದ ಮೊದಲನೇ ಪಾಠವಿದು. ಶ್ರದ್ಧೆ ಸಾಧಕನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಸಾಧನೆಗೆ ಸಜ್ಜುಗೊಳಿಸುತ್ತದೆ. ಶ್ರದ್ಧೆ ಸಾಧಕನಿಗೆ ಅಗತ್ಯವಾಗಿ ಬೇಕಾದ ಶಕ್ತಿ. ಪರಿಶುದ್ಧ ಮನಸ್ಸಿನ ಭಾವವೇ ಶ್ರದ್ಧೆ. ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ, ವಿಶ್ವಾಸ ಇವೆಲ್ಲ ಪರಸ್ಪರ ಸಮೀಪದ ಅರ್ಥ ಕೊಡುವ ಪದಗಳು. ಕಲಿಯಬೇಕು, ಏನಾದರೂ ಒಳ್ಳೆಯದನ್ನು ಕಲಿಯಬೇಕು, ಅಪರೂಪದ ಸಾಧನೆಯನ್ನು ಮಾಡಬೇಕು ಎನ್ನುವವರಿಗೆ ಶ್ರದ್ಧೆ ಬೇಕು. ಶ್ರದ್ಧೆಗೆ ಅದಮ್ಯ ಹಾಗೂ ಅನಂತ ಶಕ್ತಿ ಇದೆ. ಶ್ರದ್ಧೆ ಸಿದ್ಧಿಯ ಗೌರಿಶಂಕರವನ್ನು ತಲುಪಿಸುತ್ತದೆ, ಆನಂದದ ಅನುಭೂತಿ ನೀಡುತ್ತದೆ. ಶಿಲ್ಪಿಗೆ ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ಛಾಣ ಸುತ್ತಿಗೆ ಹಿಡಿದು ಕಲ್ಲು ಕಟೆಯಲು ಪ್ರಾರಂಭಿಸಬೇಕು. ಆ ಕಲ್ಲಿನಿಂದ ಸುಂದರ ಮೂರ್ತಿ ಸಿದ್ಧವಾಗುತ್ತದೆ. ಅದು ಭಗವಾನ್ ಬುದ್ಧನದಾಗಿರಬಹುದು, ಬಸವಣ್ಣನದಾಗಿರಬಹುದು, ಮತ್ತಾರದೋ ಮಹಾನುಭಾವನದಾಗಿರಬಹುದು. ಶ್ರದ್ಧೆಯಿಂದ ಶಿಲ್ಪಿ ಮಹಾಶಿಲ್ಪಿಯಾದಂತೆ ಅದೇ ಶ್ರದ್ಧೆಯಿಂದ ಸಾಮಾನ್ಯ ವ್ಯಕ್ತಿ ಸಂತನಾಗುತ್ತಾನೆ, ಮಹಂತನಾಗುತ್ತಾನೆ. ದೇವರನ್ನು ಪೂಜಿಸುವವನು ಅನನ್ಯ ಶ್ರದ್ಧೆ ಹೊಂದಿರುತ್ತಾನೆ. ಅವರ ಶ್ರದ್ಧೆ ಅಪಾರ ಹಾಗೂ ಅಖಂಡವಾಗಿರುತ್ತದೆ. ಅವರೆದುರು ಕಲ್ಲು, ಮಣ್ಣು, ಮರದಿಂದ ಮಾಡಿದ ಮೂರ್ತಿ ಇರಬಹುದು, ಬರೀ ಕಾಗದದ ಮೇಲೆ ಬಿಡಿಸಿದ ಚಿತ್ರ ಇರಬಹುದು, ಅದರ ಬಗ್ಗೆ ಭಕ್ತರು ಹೊಂದಿದ ಶ್ರದ್ಧೆ ಅಪೂರ್ವವಾದುದು. ಆ ಅಖಂಡ ಶ್ರದ್ಧೆಯೇ ನಿರ್ಜೀವ ಮೂರ್ತಿಯಲ್ಲಿ ಚೈತನ್ಯವನ್ನು ಕಾಣಿಸುತ್ತದೆ, ಪರಸ್ಪರ ಸಂವಹನ ನಡೆಸಲು ಪ್ರೇರೇಪಿಸುತ್ತದೆ, ಭಕ್ತನನ್ನು ರೋಮಾಂಚಿತನನ್ನಾಗಿಸುತ್ತದೆ, ಆ ಮಾರ್ಗದಲ್ಲಿ ಮುನ್ನಡೆಸುತ್ತದೆ. ಸಂತ ನರಸಿಂಹ ಮೆಹತಾರಂಥ ಶ್ರದ್ಧಾಳು ಬಾಲಕನಾಗಿದ್ದಾಗ ಅಣ್ಣನ ಮನೆಯಲ್ಲಿದ್ದರು. ಅತ್ತಿಗೆ ಅವರಿಗೆ ಕೊಡುವ ಕೆಲಸ ವಿಪರೀತವಾಗಿತ್ತು. ದುಡಿದು ದುಡಿದು ದಣಿದು ಹೋಗುತ್ತಿದ್ದರು, ನಿದ್ದೆಯೂ ಬರುತ್ತಿರಲಿಲ್ಲ. ತನ್ನ ಕಷ್ಟವನ್ನು ಕಳೆಯುವಂತೆ ಬಾಲಕ ಮೆಹತಾ ದೇವರಲ್ಲಿ ಅನನ್ಯ ಶ್ರದ್ಧೆಯಿಂದ ಕೇಳಿಕೊಂಡರು. ಬಾಲಕನ ಶ್ರದ್ಧೆಗೆ ಮೆಚ್ಚಿದ ದೇವರು ಪ್ರತ್ಯಕ್ಷನಾಗಿ ತನಗೆ ಭಕ್ತಿ ತುಂಬ ಪ್ರಿಯವಾದುದು ಎನ್ನುತ್ತಾನೆ. ಆ ಬಾಲಕನಿಗೆ ಭಕ್ತಿಯನ್ನೇ ಕರುಣಿಸುತ್ತಾನೆ. ಆ ಶ್ರದ್ಧಾವಂತ ಬಾಲಕನೇ ಬೆಳೆದು ಪರಮ ಪ್ರೇಮ ಸ್ವರೂಪಿಯಾದ ಸಂತನಾದ. ಕೆಲಸ ಯಾವುದೇ ಇರಲಿ, ಹಿರಿದೆನೆದೆ ಕಿರಿದೆನೆದೆ ಮಾಡಬೇಕು. ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆಯನ್ನಿಡಬೇಕು, ಜೊತೆಗೆ ಬದ್ಧತೆಯೂ ಬೇಕು. ಶ್ರದ್ಧೆಗೆ ಬದ್ಧತೆಯ ಜೋಡು ಸಿಕ್ಕರೆ ಹಾಲಿಗೆ ಸಕ್ಕರೆ ಸೇರಿದಂತೆ ಕೆಲಸ ಕಾಯಕವಾಗುತ್ತದೆ, ದಣಿಯೂ ದೂರವಾಗುತ್ತದೆ, ಆನಂದ ಪ್ರಾಪ್ತವಾಗುತ್ತದೆ. ಶ್ರದ್ಧೆ ಇದ್ದರೆ ನೀ ಗೆದ್ದೆ ಎಂಬುದು ಅನುಭವದ ಮಾತು. ತನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಶ್ರಮಿಸಿದರೆ ಮೌಲಿಕವಾದುದನ್ನು ಸಾಧಿಸಲು ಸಾಧ್ಯ. ಶ್ರದ್ಧೆಯಿಂದ ಸಾಧಕ ಎದ್ದು ಬರುತ್ತಾನೆ, ಗೆದ್ದು ಬರುತ್ತಾನೆ. ಗುರುಗಳಲ್ಲಿ, ಹಿರಿಯರಲ್ಲಿ, ಪೂಜ್ಯರಲ್ಲಿ ಶ್ರದ್ಧೆ ಬೇಕಷ್ಟೆ. ಗುರುಗಳಲ್ಲಿ ಶಿಷ್ಯನಿಡುವ ಶ್ರದ್ಧೆ ಸಾಧನೆಗೆ ದಾರಿಯಾಗುತ್ತದೆ. ಯುವಕ ನರೇನ್, ವಿವೇಕಾನಂದ, ರಾಮಕೃಷ್ಣ ಪರಮಹಂಸರಲ್ಲಿಟ್ಟ ಶ್ರದ್ಧೆಯೇ ಅವನ ಅಧ್ಯಾತ್ಮ ಸಾಧನೆಗೆ ಮಹಾಮಾರ್ಗವನ್ನು ತೆರೆದು ತೋರಿತು. ಗುರು ಗೋವಿಂದ ಭಟ್ಟರ ಬಗೆಗಿನ ಶ್ರದ್ಧೆಯೇ ಸಂತ ಶಿಶುನಾಳ ಶರೀಫ್ ಸಾಹೇಬರಿಗೆ ಆನೆ ಬಲವನ್ನು ಒದಗಿಸಿತು. ಸಂಗೀತ ಒಂದು ಕಲೆ, ಆದರೆ ಅದನ್ನು ತಪಸ್ಸಿನಿಂದ ಸಾಧಿಸಬೇಕಾಗುತ್ತದೆ. ಆ ತಪಸ್ಸಿನ ಸಾಧನೆಯ ಹಿಂದಿನ ಶ್ರದ್ಧೆ ಅಗೋಚರವಾದರೂ ಅದೇ ಅಡಿಪಾಯ, ಎಲ್ಲದಕ್ಕೂ ಭದ್ರ ಅಡಿಪಾಯ. ಶ್ರದ್ಧೆಯ ಮಹತ್ವವನ್ನು ಅರಿತವರು ಸಾಧಿಸುತ್ತಾರೆ. ಒಮ್ಮೆ ಸಲಾಮತ್ ಅಲಿ ಖಾನ್ ಅವರಿಗೆ ಅಭಿಮಾನಿಯೊಬ್ಬರು ನಿಮ್ಮ ದುರ್ಗಾರಾಗ ಬಹಳ ಅದ್ಭುತವಾಗಿತ್ತು ಎಂದರಂತೆ. ಆಗ ಆ ಅಭಿನವ ಚಿತ್ರಸೇನನ ಪ್ರತಿಕ್ರಿಯೆ ಹೀಗಿತ್ತು: ಓಹೋ, ನನ್ನ ದುರ್ಗಾವೇ, ಯಾವ ರಾಗಗಳೂ ನನ್ನದಲ್ಲ, ನಮ್ಮ ಹಿಂದಿನವರು ರೂಪಿಸಿದ್ದು. ಆ ಹಿರಿಯರು ನೀಡಿದ ಸಂಗೀತದ ಸಂಸ್ಕಾರವನ್ನು ಯುವ ಪೀಳಿಗೆಗೆ ಒದಗಿಸುವ ಶ್ರದ್ಧೆಯಿಂದ ಮಾತ್ರ ನಾನು ಹಾಡಿದೆ. ಎಲ್ಲವೂ ಸಂಗೀತ ಸಾಗರದಲ್ಲಿ ಇರುವಂಥದ್ದೇ. ನಾವು ನಮ್ಮ ಬೊಗಸೆಗೆ ಬಂದಷ್ಟು ಮೊಗೆದು ತೋರಿಸುತ್ತೇವೆ ಅಷ್ಟೇ ಎಂದು ಸದಾಕಲಿ ಅಲಿಖಾನ್ ಪ್ರಾಂಜಲವಾಗಿ ನುಡಿದರು. ಪ್ರಪಂಚದ ಪ್ರತಿಯೊಬ್ಬ ಸಾಧಕನ ಸಾಧನೆಯ ಹಿಂದೆ ಶ್ರದ್ಧೆ ಇದೆ. ಶ್ರದ್ಧೆ ಇಲ್ಲದೆ ಸಾಧನೆಗೆ ತೊಡಗುವುದೆಂತೂ, ಅಂತೆಯೇ ಶ್ರದ್ಧೆ ಸಾಧನೆಯ ಬುನಾದಿ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ದೇಶಭಕ್ತಿ ಗೀತೆಗಳನ್ನ. ಇದು KLE ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಿಶ್ವಜಾತೆ ಭರತ ಮಾತೆ ಪುಣ್ಯಭೂಮಿ ಭಾರತ, ವಿಶ್ವ ಪತತಿ ಬೆಳೆದು ನಿಂತ ಬೆಳಗುತಿ ಹುದು ಭಾರತ.

ಎಲ್ಲಿ ನೋಡಿದರಲ್ಲಿ ಸಂಭ್ರಮ, ಮತ್ತೆ ಮತ್ತೆ ಮರುಕಳಿಸುತ್ತಿದೆ ಅದೇ ಸಡಗರ. ಆಗಸ್ಟ್ 15ರ ಸ್ವಾತಂತ್ರ್ಯ ಸಂಭ್ರಮಕ್ಕಾಗಿ ಸಾಕ್ಷಿಯಾದ ದಿನ, ಬಿಡುಗಡೆಯ ಹೆಮ್ಮೆಗೆ ಸಾಕ್ಷಿಯಾದ ದಿನ. ಬನ್ನಿ ಆಚರಿಸೋಣ ಸಂಭ್ರಮದ ಸ್ವಾತಂತ್ರ್ಯೋತ್ಸವವನ್ನ. ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದ ದಿನದಂದು ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನ ಹಾರಿಸುತ್ತಿದ್ದಾರೆ ಕೆಎಲ್ಇ ವೇಣುಧ್ವನಿ 90.4 FM ಬಳಗ.

ನೀವು ಕೇಳ್ತಾ ಇದ್ದೀರಾ ದೇಶಭಕ್ತಿ ಗೀತೆಗಳನ್ನ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಶಿವಸುಂದರ ಭಾರತದ ಪುಣ್ಯನೆಲೆ ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ.

ನೀವು ಕೇಳ್ತಾ ಇದ್ದೀರಾ ದೇಶಭಕ್ತಿ ಗೀತೆಗಳನ್ನ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿ ಭಾರತಾಂಬೆ ಮಾತೆ ಶರಣು ಎಂಬೆ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವತಂತ್ರ ದಿನಾಚರಣೆಯ ಮಹತ್ವ, ಸ್ವತಂತ್ರ ಹೋರಾಟಗಾರರ ಧೈರ್ಯ ತ್ಯಾಗ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಸೇರಿದಂತೆ ಸ್ವತಂತ್ರಕ್ಕೆ ಸಂಬಂಧಿಸಿದಂತೆ ಹಲವು ವಿಷಯಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಚೇತನಾ ಡಿಎಂ ಹಾಗೂ ಅವರೊಂದಿಗೆ ಪುಟಾಣಿಗಳಾದ ಆದ್ಯಾ ಮುನ್ನೋಳಿ ಮತ್ತು ದೀಪಿಕಾ ದೊಡವಾಡವರು.
1: ಸ್ವಾತಂತ್ರ್ಯ ಈ ಒಂದು ಪದ ಕೇಳಿದರೆ ಸಾಕು, ಮನಸ್ಸಿನಲ್ಲಿ ತ್ರಿವರ್ಣ ಧ್ವಜ ಹಾರುತ್ತದೆ, ಕಿವಿಯಲ್ಲಿ ವಂದೇ ಮಾತರಂ ವಂದೇ ಮಾತರಂ ಮೊಳಗುತ್ತದೆ, ಹೃದಯದಲ್ಲಿ ಹೇಳಲಾರದ ಹೆಮ್ಮೆ ತುಂಬುತ್ತದೆ. ಆದರೆ ಈ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ತಾಯಂದಿರು ಕಣ್ಣೀರು ಸುರಿಸಿದರು, ಎಷ್ಟು ಮಕ್ಕಳು ತಮ್ಮ ಬಾಲ್ಯವನ್ನೇ ದೇಶಕ್ಕೆ ಅರ್ಪಿಸಿದರು, ಎಷ್ಟು ವೀರರು ನಗು ನಗುತ್ತಲೇ ಭಗತ್ ಸಿಂಗ್ ಅಂತಹ ರಾಷ್ಟ್ರಪ್ರೇಮಿಗಳು ಮರಣವನ್ನು ಅಪ್ಪಿಕೊಂಡ್ರು. ಅವರ ತ್ಯಾಗವೇ ಇಂದು ನಮ್ಮ ಉಸಿರಿನ ಸ್ವಾತಂತ್ರ್ಯ. ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನನ್ನೊಂದಿಗೆ ಇಬ್ಬರು ಪುಟಾಣಿ ಅತಿಥಿಗಳಿದ್ದಾರೆ. ಒಬ್ಬಳು ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ನಮ್ಮ ಮುಂದೆ ನಿಲ್ಲಲಿದ್ದಾಳೆ, ಆದ್ಯಾ ಮುನ್ನೋಳಿ. ಇನ್ನೊಬ್ಬ ಪುಟಾಣಿ ಬಾಲವೀರ ಬಾಜಿ ರೌತ್ ಅವರ ಸ್ಫೂರ್ತಿದಾಯಕ ಬದುಕನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾಳೆ, ದೀಪಿಕಾ ದೊಡ್ಡವಾಡ. ಹಾಗಾದರೆ ಆರಂಭಿಸೋಣ. ಕನ್ನಡದ ನೆಲದಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಮೊದಲ ಕಹಳೆ ಊದಿದ ವೀರರಾಣಿ ಯಾರು ಗೊತ್ತೇ? ಈಗೋ ನಮ್ಮ ಮುಂದೆ ಅವರೇ ಬಂದಿದ್ದಾರೆ. ಆದ್ಯ, ಕಿತ್ತೂರು ರಾಣಿ ಚೆನ್ನಮ್ಮನ ಡೈಲಾಗ್ ಹೇಳ್ತಿಯಲ್ಲ ಪುಟ, ಹೇಳು.
2: ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕು ಕೊಡಬೇಕು ಕಪ್ಪ, ಕಬ್ಬು ತಿನ್ನಲು ಬಿಟ್ಟು ತಪ್ಪಿಗೆ ಕೂಲಿಯನ್ನು ಬೆಲೆ ಕೊಡಬೇಕೆ, ಮೋಡ ಮಳೆ ಸುರಿಸು ಇತ್ತು ಭೂಮಿ ಬೆಲೆ ಬೆಲೆ ಉತ್ತದೆ, ನಿಮಗೇಕು ಕೊಡಬೇಕು ಕಪ್ಪ, ನೀವೇನು ಅನ್ನ ತಮ್ಮಂದಿರೆ ನೆಂಟರೆ ಇಷ್ಟರೆ, ನಿಮಗೇಕು ಕೊಡಬೇಕು ಕಪ್ಪ, ನೀವೇನು ಉತ್ತೀರಾ ಬಿತ್ತೀರಾ ನೀರು ಹಾಯಿಸಿದ್ದೀರಾ ಅಂಬಲಿ ಕೊಟ್ಟೀರಾ, ನಿಮಗೇಕು ಕೊಡಬೇಕು ಕಪ್ಪ. ಈ ಕಿತ್ತೂರು ರಾಣಿ ಚನ್ನಮ್ಮನ ಮುಂದೆ ಕಪ್ಪ ಕೇಳಿದರೆ ನಾಲಿಗೆ ಸಿಲ್ಬಿಡಬೇಕು, ಎಚ್ಚರ, ಹರ್ ಹರ್ ಮಹಾದೇವ್.
1: ದೇಶಭಕ್ತಿ ಎಂದರೆ ವಯಸ್ಸು ನೋಡುವುದಿಲ್ಲ. ಕೆಲವೊಮ್ಮೆ ದೊಡ್ಡವರು ಮಾಡಲಾರದ ಸಾಹಸವನ್ನ ಪುಟ್ಟ ಮಕ್ಕಳು ಮಾಡಿ ತೋರಿಸ್ತಾರೆ. ಅಂತ ಒಬ್ಬ ಅಮರ ಬಾಲವೀರ ಬಾಜಿರಾವ್ ಕೇವಲ 12 ವರ್ಷದ ಬಾಲಕ, ಆದರೆ ಹೃದಯದಲ್ಲಿ ದೇಶಪ್ರೇಮದ ಸಾಗರ ತುಂಬಿಕೊಂಡಿದ್ದ ನಮ್ಮ ಪುಟ್ಟ ಅತಿಥಿ ದೀಪಿಕಾ ಅವರ ಬದುಕನ್ನ ನಮ್ಮ ಮುಂದೆ ತೆರೆದಿಡಲಿದ್ದಾಳೆ.
3: ಬಾಜಿರಾವ್ತ್ ಅವರು ಒಡಿಶಾ ರಾಜ್ಯದ ನೀಲಕಂಠಪುರ ಎನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಅವರು ಕೇವಲ 12 ವರ್ಷವಿದ್ದಾಗೆ, ಅಂದರೆ ಹೆಚ್ಚು ಕಮ್ಮಿ ನಮ್ಮ ಏಜ್ ಇರಬಹುದು, ಆಗ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು. ಅಂದರೆ ಆ ಸಮಯದಲ್ಲಿ ಭಾರತ ಬ್ರಿಟಿಷರ ಆಡಳಿತದಲ್ಲಿ ಇತ್ತು. ಬ್ರಿಟಿಷರು ನಮ್ಮ ದೇಶದ ಜನರ ಮೇಲೆ ತುಂಬಾ ಅನ್ಯಾಯ ಮಾಡುತ್ತಿದ್ದರು. ಅವರ ವಿರುದ್ಧ ಭಾರತದ ಜನರು ಪ್ರಜಾಮಂಡಳ ಚಳುವಳಿಯನ್ನು ನಡೆಸುತ್ತಿದ್ದರು. ಬಾಜಿರಾವ್ತ್ ಅವರು ಕೂಡ ಆ ಚಳುವಳಿಯಲ್ಲಿ ಸ್ವಯಂ ಸೇವಕನಾಗಿದ್ದರು. ಅವರು ಚಿಕ್ಕ ಹುಡುಗ ಆಗಿದ್ದರೂ ದೇಶಕ್ಕಾಗಿ ಏನಾದರೂ ಮಾಡಬೇಕೆನ್ನುವ ಆಸೆ ಇತ್ತು. ಹಾಗಾಗಿ ಅವರು ಹಗಲು ಶಾಲೆಗೆ ಹೋಗುತ್ತಿದ್ದರು ಮತ್ತು ಬಿಡುವಿನ ವೇಳೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಹಾಯ ಮಾಡುತ್ತಿದ್ದರು. 1938 ಒಂದು ದಿನ ರಾತ್ರಿ ಬ್ರಿಟಿಷರ ಸೈನ್ಯ ನಿನ್ನ ದೋಣಿಯಲ್ಲಿ ನಮ್ಮನ್ನು ನದಿ ದಾಟಿಸುವಂತ ಬಾಜಿರಾವ್ತಿಗೆ ಕೇಳಿದರು. ಬ್ರಿಟಿಷರಿಗೆ ಯಾರೂ ದೋಣಿ ಕೊಡಬಾರದು ಎನ್ನುವ ಸೂಚನೆ ಇದ್ದ ಕಾರಣ ಬಾಜಿರಾವ್ತ್ ಅವರು ಧೈರ್ಯವಾಗಿ, ನಾ ನಮ್ಮ ದೋಣಿ ನಿಮಗೆ ಕೊಡಲ್ಲ, ನಮ್ಮ ದೇಶದ ಜನರಿಗೆ ಅನ್ಯಾಯ ಮಾಡಿದವರಿಗೆ ನಾನು ಸಹಾಯ ಮಾಡಲ್ಲ, ಆ ಕಡೆ ಕರೆದೊಯ್ಯುವುದಿಲ್ಲ ಅಂತ ಧೈರ್ಯವಾಗಿ ಹೇಳಿದರು. ಆ ಪುಟ್ಟ ಬಾಲಕನ ಬಾಯಲ್ಲಿ ಅಷ್ಟು ಧೈರ್ಯದ ಮಾತನ್ನು ಕೇಳಿ ಬ್ರಿಟಿಷ್ ಸೈನ್ಯ ಅವರ ಮೇಲೆ ಗುಂಡು ಹಾರಿಸಿತು. ಬಾಜಿರಾವ್ತ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಆದರೆ ಬಾಜಿರಾವ್ತ್ ತ್ಯಾಗ ವ್ಯರ್ಥವಾಗಲಿಲ್ಲ. ಅವರ ಅಮರವೀರಗಾದೆ ಸಾವಿರಾರು ಜನರಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹುಟ್ಟಿಸಿತು. ಇಂದಿಗೂ ಅವರನ್ನು ಕಿರಿಯ ಅಮರ ವೀರರಲ್ಲಿ ಒಬ್ರು ಅಂತ ಗೌರವದಿಂದ ನೆನಪು ಮಾಡ್ಕೋತೀವಿ.
1: ಬಾಜಿರಾವ್ತ್ ಅವರ ಕತೆ ಕೇಳಿದ ಮೇಲೆ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ ಮಕ್ಕಳೇ, ದೇಶವನ್ನ ಪ್ರೀತಿಸಲು ದೊಡ್ಡವರಾಗಿರ್ಬೇಕೆ? ದೀಪಿಕಾ,
3: ದೊಡ್ಡವರೇನಾಗ್ಬೇಕಂತಿಲ್ಲ, ಆ ದೇಶದ ಬಗ್ಗೆ ಪ್ರೀತಿ ಇದ್ರೆ ಸಾಕು.
1: ಕರೆಕ್ಟ್ ಆಗಿ ಹೇಳ್ದೆ ನೋಡು. ಹಾಗಾದ್ರೆ ನೀವು ಈಗಿಂದೀಗ್ಲೇ ದೇಶಕ್ಕಾಗಿ ಏನ್ ಮಾಡಬಹುದು ಅಂತ ಅನ್ಕೋತೀರಾ? ಆದ್ಯಾ,
2: ನಾವು ಶಾಲೆಯಲ್ಲಿ ಚೆನ್ನಾಗಿ ಓದ್ಬೇಕು, ನಮ್ಮ ಸುತ್ತಮುತ್ತ ಕ್ಲೀನ್ ಇಡ್ಬೇಕು, ಸುಳ್ಳು ಹೇಳ್ಬಾರ್ದು, ನಮ್ಮ ರಾಷ್ಟ್ರಧ್ವಜಕ್ಕ ಗೌರವ ಕೊಡಬೇಕು.
1: ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳ್ದೆ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೇರಿಸೋದಾದ್ರೆ, ದೇಶಕ್ಕಾಗಿ ನಾವು ಉತ್ತಮ ಪ್ರಜೆಗಳಾಗಬೇಕು, ಕಾನೂನನ್ನ ಗೌರವಿಸಬೇಕು, ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು, ದೇಶದ ಆಸ್ತಿ ನಮ್ಮ ಆಸ್ತಿ ಅಂತ ರಕ್ಷಿಸಬೇಕು, ತೆರಿಗೆನ ಪಾವತಿಸಬೇಕು, ಪರಿಸರವನ್ನ ಸ್ವಚ್ಛವಾಗಿಡಬೇಕು, ದೇಶದ ಪ್ರಗತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಎಲ್ಲರೊಂದಿಗೆ ಒಗ್ಗಟ್ಟಿನಿಂದ ಬಾಳ್ಬೇಕು. ಮತ್ತೆ ನಮ್ಮ ಕರ್ತವ್ಯಗಳು ಏನಪ್ಪ ಅಂದ್ರೆ, ಕಾನೂನು ಪಾಲನೆ, ಸಂವಿಧಾನದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸಬೇಕು, ಮತದಾನ, ಅರ್ಹತೆ ಇದ್ದವರು ಮತ ಚಲಾಯಿಸಬೇಕು, ಮತ್ತೆ ಉತ್ತಮ ನಾಯಕರನ್ನ ಆಯ್ಕೆ ಮಾಡಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು, ನಮ್ಮ ಸುತ್ತಮುತ್ತ ಗಲೀಜು ಮಾಡಬಾರದು, ಪ್ರೀತಿ ಮತ್ತು ಒಗ್ಗಟ್ಟು, ಜಾತಿ ಧರ್ಮ ಮೀರಿದ ಭ್ರಾತೃತ್ವ ಮತ್ತು ದೇಶ ಪ್ರೇಮ ಬೆಳೆಸ್ಕೊಳ್ಬೇಕು, ಪರಿಸರ ಸಂರಕ್ಷಣೆ, ಗಿಡ ನೆಡಬೇಕು, ನೀರು ಹಾಕಿ ನಮ್ಮ ಪರಿಸರವನ್ನ ರಕ್ಷಿಸಬೇಕು. ಬಾನಗಲ ಹಾರುವ ಭಾರತದ ತ್ರಿವರ್ಣ ಧ್ವಜದಲ್ಲಿರುವ ಬಣ್ಣಗಳು, ಅವುಗಳ ಅರ್ಥ ಏನು ಗೊತ್ತೇ ಮಕ್ಳೆ? ಏರು ತಿಹುದು ಆರು ತಿಹುದು ನೋಡು ನಮ್ಮ ಬಾವುಟ. ಇದು ಕಯ್ಯಾರ ಕಿನ್ನಣ್ಣ ರೈ ಅವರು ಬರೆದ ದೇಶಭಕ್ತಿ ಗೀತೆ. ಕೇವಲ ನಾಲ್ಕೇ ಸಾಲಿನಲ್ಲಿ ತ್ರಿವರ್ಣ ಧ್ವಜದ ಅರ್ಥವನ್ನ ವಿವರಿಸಿದ್ದಾರೆ ಕವಿ. ರಾಷ್ಟ್ರಧ್ವಜಕ್ಕಿರುವ ಶಕ್ತಿ ಮತ್ತು ಮೌಲ್ಯವನ್ನ ವಿವರಿಸಿದ್ದಾರೆ. ಆದ್ಯ, ನಮ್ಮ ರಾಷ್ಟ್ರಧ್ವಜ ಫ್ಲಾಗ್ ನಲ್ಲಿ ಎಷ್ಟು ಬಣ್ಣಗಳಿವೆ ಮತ್ತು ಅವು ಯಾವ್ಯಾವ ಗೊತ್ತಪುಟ?
2: ಗೊತ್ತು. ನಮ್ಮ ರಾಷ್ಟ್ರಧ್ವಜಕ್ಕೆ ಮೂರು ಬಣ್ಣ ಇದೆ, ಕೇಸರಿ, ಬಿಳಿ, ಹಸಿರು, ಆಮೇಲೆ ನಡುವೆ ಅಶೋಕ ಚಕ್ರ ಇದೆ.
1: ವೆರಿ ಗುಡ್. ಇದನ್ನ ಭಾರತದ ತ್ರಿವರ್ಣ ಧ್ವಜ ಅಂತ ಕರಿತೀವಿ. ದೀಪಿಕಾ, ಈ ಮೂರು ಬಣ್ಣ ಮತ್ತೆ ಅಶೋಕ ಚಕ್ರ ಇವೆಲ್ಲ ಏನನ್ನ ಸೂಚಿಸ್ತವೆ ಮತ್ತೆ ಪ್ರತೀಕವಾಗಿದ್ದಾವೆ ನಿನಗೆ ಗೊತ್ತಾ?
3: ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ, ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ, ಹಸಿರು ಬಣ್ಣ ಸಮೃದ್ಧಿ, ಪ್ರಕೃತಿ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ, ನಡುವೆ ಇರುವ ಅಶೋಕ ಚಕ್ರ ಸದಾ ಮುಂದೆ ಸಾಗಬೇಕ ಎಂಬ ಸೂಚನೆ ನೀಡುತ್ತದೆ.
1: ದೀಪಿಕಾ, ನಿನಗೆ ಗೊತ್ತಿರೋ ಯಾವ್ದಾದ್ರು ದೇಶಭಕ್ತಿ ಗೀತೆ ಹಾಡ್ತೀಯಾ?

ಶಕ್ತಿಯೂ ತ್ರಿವರ್ಣ ಧ್ವಜದ ಹಾರಾಟದಲ್ಲಿ ಹರಡಿದೆ ನಾಡಿನ ಕೀರ್ತಿಯೂ ತ್ರಿವರ್ಣ ಧ್ವಜದ ಹಾರಾಟದಲ್ಲಿ ಹರಡಿದೆ ನಾಡಿನ ಕೀರ್ತಿಯೂ ಜನಗಣಮನದ ರಾಷ್ಟ್ರಗೀತೆಯಲ್ಲಿ ಅಡಗಿದೆ ನಮ್ಮಯ ಸ್ಫೂರ್ತಿಯೂ ಜನಗಣಮನದ ರಾಷ್ಟ್ರಗೀತೆಯ

0: ಮಾತರಂ.
1: ಆದ್ಯ, ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಆಚರಿಸ್ತಾರೆ?
0: ನಮ್ಮ ಶಾಲೆ ಹೆಸರು ಸೆಂಟ್ ಮೇರಿಸ್ ಹೈ ಸ್ಕೂಲ್. ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಮೊದಲು ನಾವು ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ. ನಾವು ಆಮೇಲೆ ನಮ್ಮ ಫ್ರೆಂಡ್ಸು ಡ್ಯಾನ್ಸ್

0: ರೀತಿ ನಾವು ನಮ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ.
1: ದೀಪಿಕಾ, ನಿಮ್ ಶಾಲೆಯಲ್ಲಿ ಹೇಗ್ ಮಾಡ್ತಾರೆ?
2: ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನ ತುಂಬಾ ಸಂಭ್ರಮದಿಂದ ಮಾಡ್ತೀವಿ. ದಿನ ನಾವು ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಶಾಲೆಗೆ ಹೋಗ್ತೀವಿ. ನಮ್ಮ ಪ್ರಿನ್ಸಿಪಲ್ ಧ್ವಜಾರೋಹಣ ಮಾಡ್ತಾರೆ, ಆಮೇಲೆ ರಾಷ್ಟ್ರಗೀತೆ ಹೇಳ್ತೀವಿ. ನಮ್ಮ ಪ್ರಿನ್ಸಿಪಲ್ಲು ಸ್ವತಂತ್ರ ದಿನಾಚರಣೆ ಬಗ್ಗೆ ಹೇಳ್ತಾರೆ. ನಾವೆಲ್ಲ ದೇಶಭಕ್ತಿ ಗೀತೆಯನ್ನು ಹೇಳ್ತೀವಿ. ಸ್ವತಂತ್ರ ಹೋರಾಟಗಾರರ ವೇಷವನ್ನು ಹಾಕಿ, ಈಗ ಆದ್ಯ ಹೇಳಿದ್ಲಲ್ಲ ಆ ರೀತಿ ಡೈಲಾಗ್ ಎಲ್ಲ ಹೇಳ್ತೀವಿ. ಆಮೇಲೆ ಸ್ವೀಟ್ ಕೊಡ್ತಾರೆ.
1: ವೆರಿ ಗುಡ್. ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು ಗೊತ್ತಾ ನಿಂಗೆ ಆದ್ಯ?
3: ಹಾ ಗೊತ್ತು, ನಮ್ಮ ರಾಷ್ಟ್ರಗೀತೆ ರವೀಂದ್ರನಾಥ್ ಟಗೋರ್ ಬರ್ದಾರೆ.
1: ಮತ್ತೆ ರಾಷ್ಟ್ರಗೀತೆಗೆ ಹೇಗೆ ಗೌರವ ಕೊಡಬೇಕು ಅದು ಗೊತ್ತಾ ನಿಂಗೆ?
3: ಗೊತ್ತು, ಗೌರವದಿಂದ ಎದ್ದು ನಿಲ್ಬೇಕು, ಜನಗಣಮನ ಹಾಡ್ಬೇಕು, ಹಾಡಕ್ ಬಂದಿಲ್ಲ ಅಂದ್ಲೆ ಕೇಳಿಸ್ಕೋಬೇಕು.
1: ವೆರಿ ಗುಡ್, ಸರಿ ಇದೆ. ಯಾಕೆ ಅಂದ್ರೆ ಅದು ಕೇವಲ ಒಂದು ಹಾಡಲ್ಲ, ಅದು ನಮ್ಮ ದೇಶದ ಆತ್ಮ ಜನಗಣಮನ. ಹಾಡುವಾಗ ನಾವು ಕೇವಲ ಪದಗಳನ್ನು ಹಾಡೋದಿಲ್ಲ, ನಮ್ಮ ದೇಶದ ಮೇಲಿನ ಗೌರವವನ್ನ ವ್ಯಕ್ತಪಡಿಸ್ತೇವೆ. ರವೀಂದ್ರನಾಥ್ ಟಾಗೂರ್ ಅವರು ಜನಗಣಮನ ಗೀತೆಯನ್ನ ಕನ್ನಡದಲ್ಲಿ ಬರೆಯಲಿಲ್ಲ, ಅವರು ಇದನ್ನ ಮೂಲತಃ ಬೆಂಗಾಳಿ ಭಾಷೆಯಲ್ಲಿ ಬರೋತೋ ಭಾಗ್ಯೋ ಬಿದಾತ ಎಂಬ ಹೆಸರಿನಲ್ಲಿ ಸಂಸ್ಕೃತೀಕೃತ ಬಂಗಾಳಿ ಸಾಧು ಭಾಷಾ ಶೈಲಿಯಲ್ಲಿ ರಚಿಸಿದ್ರು. ಬೆಂಗಾಳಿ ಅಂದ್ರೆ ಬಾಂಗ್ಲಾ ಭಾಷೆ, ಯಾವಾಗ್ಲೂ ಬಾ ಬಳಸ್ತಾರೆ ಅವರು. ನಾವು ವಾ ಬಳಸಿದ್ರೆ, ವಾ ಅಕ್ಷರ ಬಳಸಿದ್ರೆ ಅವರು ಬಾ ಅಂತ ಬಳಸ್ತಾರೆ. ನಂತರ ಇದನ್ನ ಕನ್ನಡ ಮತ್ತು ಇತರ ಭಾರತೀಯ ಭಾಷೆಗಳಿಗೆ ಅನುಗುಣವಾಗಿ ಅನುವಾದಿಸಲಾಯಿತು. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಟ್ಯಾಗೂರ್ ಅವರು 1911 ಡಿಸೆಂಬರ್ 11 ಈ ಕವಿತೆಯನ್ನ ಬಂಗಾಳಿ ಭಾಷೆಯಲ್ಲಿ ರಚಿಸಿದ್ರು. ಈ ಗೀತೆಯ ಮೊದಲ ಚರಣವನ್ನ ಭಾರತದ ರಾಷ್ಟ್ರಗೀತೆಯಾಗಿ ಸ್ವೀಕರಿಸಲಾಯಿತು. ಇದು ಬಂಗಾಳಿಯಾದರೂ ಸಂಸ್ಕೃತ ಮೂಲದ ಪದಗಳನ್ನ ಹೆಚ್ಚು ಹೊಂದಿರೋ ಕಾರಣ ಇದನ್ನು ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ತುರ್ಜುಮೆ ಮಾಡಲಾಯಿತು. ಮಕ್ಕಳ, ತುರ್ಜುಮೆ ಮಾಡುವುದು ಅಂತ ಏನು ಗೊತ್ತಾ ನಿಮ್ಗೆ? ತುರ್ಜುಮೆ ಮಾಡೋದು ಅಂದ್ರೆ
2: ಅನುವಾದ ಮಾಡುವುದು.
1: ವೆರಿ ಗುಡ್, ಟ್ರಾನ್ಸ್ಲೇಷನ್ ಮಾಡೋದು ಅಂತ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕನ್ವರ್ಟ್ ಮಾಡೋದು. ಸೊ ಇದನ್ನ ಸುಲಭವಾಗಿ ಉಚ್ಚರಿಸಬಹುದು ಮತ್ತೆ ಅನುವಾದಿಸಬಹುದು, ಯಾಕೆಂದ್ರೆ ಅದು ಸಂಸ್ಕೃತ ಮೂಲ ಪದಗಳನ್ನ ಹೊಂದಿತ್ತು. ಮಕ್ಕಳೇ, ನಿಮ್ಗೆಲ್ಲ ಜನಗಣಮನ ನಮ್ಮ ರಾಷ್ಟ್ರಗೀತೆ ಹಾಡೋದು ತುಂಬಾ ಇಷ್ಟನಾ?
3: ಹೌದು.
1: ಭಾರತ ಎಂದಾಕ್ಷಣ ಮೊದಲು ನಿಮಗೆ ಏನ್ ನೆನಪಾಗ್ತದೆ, ಮನಸ್ಸಿಗೆ ಏನ್ ಬರ್ತದೆ ಆದ್ಯ?
3: ನಮ್ಮ ಬಾವುಟ.
1: ವೆರಿ ಗುಡ್. ನಿನಗೆ ದೀಪಿಕಾ?
2: ನಮ್ಮ ಸೈನಿಕರು.
1: ನನಗೆ ಏನ್ ನೆನಪಾಗ್ತದೆ ಹೇಳ? ನನಗೆ ವೈವಿಧ್ಯತೆಯಲ್ಲಿ ಏಕತೆ, ಬೇರೆ ಬೇರೆ ಭಾಷೆಗಳು, ಸಂಸ್ಕೃತಿಗಳು, ಆಚರಣೆಗಳು, ಅದೇ ಒಂದು ಹೆಮ್ಮೆ ನಮಗೆ. ನಾವೆಲ್ಲರೂ ಭಾರತೀಯರು, ವಿ ಆರ್ ಆಲ್ ಇಂಡಿಯನ್ಸ್ ಅನ್ನೋ ಮನೋಭಾವ. ಭಾರತದ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ಭಾರತವು ಭಿನ್ನತೆಯಲ್ಲಿ ಏಕತೆಯನ್ನ ಹೊಂದಿರುವ ಅಪೂರ್ವ ದೇಶವಾಗಿದೆ. ಇಲ್ಲಿನ ಪ್ರಕೃತಿ, ಸಂಸ್ಕೃತಿ, ಇತಿಹಾಸ ಮತ್ತು ಭಾಷಾ ವೈವಿಧ್ಯವು ಜಗತ್ತಿನಲ್ಲಿ ಭಾರತಕ್ಕೆ ವಿಶೇಷ ಸ್ಥಾನವನ್ನ ತಂದುಕೊಟ್ಟಿದೆ. ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಅದು ಅನನ್ಯ ಸಂಸ್ಕೃತಿ. ಅತಿ ಹಳೆಯದಾದ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮಗಳ ಉಗಮ ಸ್ಥಾನ ಇದು ನಮ್ಮ ದೇಶ ಹಿಂದೂಸ್ತಾನ. ಕುಟುಂಬದ ಮೌಲ್ಯಗಳು, ಹಿರಿಯರಿಗೆ ಗೌರವ ಮತ್ತು ಒಗ್ಗಟ್ಟಿನ ಕೌಟುಂಬಿಕ ವ್ಯವಸ್ಥೆ, ಹಬ್ಬಗಳು, ವರ್ಷವಿಡೀ ನಡೆಯುವ ವೈವಿಧ್ಯಮಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಉತ್ಸವಗಳು, ಕೆಲವು ಹಬ್ಬಗಳು ಅಂತೂ ಪ್ರತಿ ತಿಂಗಳು ಹಬ್ಬಗಳೇ ಇರ್ತವೆ. ಕೆಲವು ಹಬ್ಬಗಳ ಹೆಸರು ಗೊತ್ತಾದ್ಯಾ ನಿನಗೆ?
3: ಹಾ ಗೊತ್ತು, ದೀಪಾವಳಿ, ಹೋಲಿ, ಸಂಕ್ರಾಂತಿ, ಯುಗಾದಿ, ದಸರಾ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ.
1: ಈಗ ಲಾಸ್ಟ್ಗೆ ಮೂರು ಹೇಳ್ದಲ್ಲ ನೀನು, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಇದೆಲ್ಲ ನಮ್ಮ ರಾಷ್ಟ್ರೀಯ ಹಬ್ಬಗಳು ಅಲ್ವಾ? ಭೌಗೋಳಿಕ ಮತ್ತು ಪ್ರಾಕೃತಿಕ ವೈವಿಧ್ಯತೆಯನ್ನ ಹೊಂದಿರೋ ದೇಶ ನಮ್ದು. ಹಿಮಾಲಯ ಪರ್ವತ ಉತ್ತರದಲ್ಲಿ ಕಾವಲಾಗಿ ನಿಂತಿದೆ. ವಿಶ್ವದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ, ವಿಶಾಲ ಕರಾವಳಿ, ಮೂರು ದಿಕ್ಕುಗಳಲ್ಲೂ ಮಹಾಸಾಗರಗಳಿಂದ ಕೂಡಿದ ಸುಂದರ ಕಡಲ ತೀರ, ಪ್ರಕೃತಿ ಸೌಂದರ್ಯ, ದಟ್ಟ ಕಾಡುಗಳು, ಮರುಭೂಮಿ, ಪವಿತ್ರ ನದಿಗಳು ಮತ್ತು ವನ್ಯಜೀವಿಯ ವೈವಿಧ್ಯಗಳನ್ನು ಹೊಂದಿದೆ ನಮ್ಮ ದೇಶ. ಅಹಿಂಸೆ ಮತ್ತು ಆಧ್ಯಾತ್ಮ, ಶಾಂತಿ ಸಂದೇಶ, ಬುದ್ಧ, ಮಹಾವೀರ, ಗಾಂಧೀಜಿಯವರು ಶಾಂತಿ ಸಂದೇಶವನ್ನ ಸಾರಿದ್ರು, ಅಹಿಂಸಾ ಮಾರ್ಗವನ್ನ ನಮ್ಗೆ ತೋರಿಸ್ಕೊಟ್ರು. ಯೋಗ ಮತ್ತು ಆಯುರ್ವೇದ, ವಿಶ್ವಕ್ಕೆ ಭಾರತ ನೀಡಿದ ಆರೋಗ್ಯಕರ ಜೀವನ ಶೈಲಿಯ ಕೊಡುಗೆ ಇದು. ಕಿತ್ತೂರು ರಾಣಿ ಚೆನ್ನಮ್ಮ, ಬಾಜಿ ರೌತ್ ಇವರಿಬ್ಬರು ನಮಗೆ ಒಂದೇ ಪಾಠ ಹೇಳ್ತಾರೆ. ದೇಶವನ್ನ ಪ್ರೀತಿಸಲು ವಯಸ್ಸು ಬೇಕಿಲ್ಲ, ಧೈರ್ಯ ಬೇಕು, ಕರ್ತವ್ಯ ಪ್ರಜ್ಞೆ ಬೇಕು ಮತ್ತು ಭಾರತ ಮಾತೆಯ ಮೇಲಿನ ಅಪಾರ ಪ್ರೀತಿ ಬೇಕು. ಒಂದು ದೇಶಭಕ್ತಿ ಗೀತೆಯನ್ನ ಹೇಳಲು ಮುಂದಾಗೋಣ ಮಕ್ಕಳೇ. ಇದು ಸಿನಿಮಾದ ಹಾಡು.

0: ಆದ್ಯ, ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಯಾವಾಗ ಆಚರಿಸ್ತೀವಿ?
1: ನಾವು ನಮ್ಮ ಇಂಡಿಪೆಂಡೆನ್ಸ್ ಡೇ 15 ಆಗಸ್ಟ್ ಒಳಗೆ ಸೆಲೆಬ್ರೇಟ್ ಮಾಡ್ತೀವಿ.
0: ದೀಪಿಕಾ, ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು?
2: ಆ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ ದಿನ.
0: ಮಕ್ಕಳೇ, ಇದರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ಹೇಳೋದಾದರೆ, 1947 ಇದೇ ದಿನದಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಈ ರಾಷ್ಟ್ರೀಯ ಹಬ್ಬವನ್ನು ಇಡೀ ದೇಶದಲ್ಲಿ ಧ್ವಜಾರೋಹಣ, ರಾಷ್ಟ್ರಗೀತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಸಡಗರದಿಂದ ಆಚರಿಸ್ತೇವೆ. ಸಾಮಾಜಿಕ ಕಾರ್ಯಕ್ರಮಗಳು, ಮೆರವಣಿಗೆಯನ್ನು ಮಾಡ್ತೇವೆ. ಸ್ವಾತಂತ್ರ್ಯ ದಿನಾಚರಣೆ ಮಹತ್ವ ಏನಪ್ಪ ಅಂದರೆ, ಇದು ಒಂದು ಐತಿಹಾಸಿಕ ದಿನ. 200 ವರ್ಷಗಳಿಗೂ ಹೆಚ್ಚು ಕಾಲ ಆಳಿದ ಬ್ರಿಟಿಷರ ದಬ್ಬಾಳಿಕೆ ಮತ್ತು ಗುಲಾಮಗಿರಿಯ ಅಂತ್ಯವನ್ನು ಈ ದಿನ ಸೂಚಿಸುತ್ತದೆ. ತ್ಯಾಗ, ಬಲಿದಾನಗಳ ಸ್ಮರಣೆ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುವ ದಿನ ಇದು. ಮತ್ತೆ ರಾಷ್ಟ್ರೀಯ ಐಕ್ಯತೆಯ ದಿನ. ಜಾತಿ, ಧರ್ಮ, ಭಾಷೆಗಳನ್ನ ಮೀರಿ ಎಲ್ಲಾ ಭಾರತೀಯರು ಒಂದಾಗಿ ದೇಶದ ಪ್ರಗತಿಗಾಗಿ ಪ್ರತಿಜ್ಞೆ ಮಾಡುವ ದಿನ. ಆದ್ಯ, ನಾವು ನ್ಯಾಷನಲ್ ಫ್ಲಾಗ್ನ ಯಾವಾಗ ಆರಿಸ್ತೇವೆ?
1: ಇಂಡಿಪೆಂಡೆನ್ಸ್ ಡೇ ದಿವಸ.
0: ವೆರಿ ಗುಡ್, ಎಲ್ಲ ತಿಳ್ಕೊಂಡಿದ್ಯಲ್ಲ, ವೆರಿ ಗುಡ್. ಆದ್ಯ, ಫ್ಲಾಗ್ ಬಾವುಟದ ಬಗ್ಗೆ ನಿನಗೆ ಒಂದ್ ಹಾಡು ಗೊತ್ತಿದೆ ಅಲ್ಲ?
1: ಹಾಡ್ತೀಯ?
0: ಓ ವೆರಿ ಗುಡ್, ಹಾಡ್ತೀಯ ಪುಟ್ಟ?
1: ಓಕೆ. ನಮ್ಮ

0: ಮೂರ್ತಿ ಗಾಂಧಿ ಹಿರಿದ ಚರಕವು ಹೆಂಗಿತ್ ನಂದ ಹಾಡು.
1: ಸೋ ಗುಡ್, ಗುಡ್ ಸಿಂಗಿಂಗ್. ಓಕೆ ಮಕ್ಕಳ, ನಮ್ಮ ಫ್ಲಾಗ್ನ ಎಲ್ಲಿ ತಯಾರಿಸ್ತಾರೆ ಮತ್ತೆ ಅದ್ರ ಬಗ್ಗೆ ಮಾಹಿತಿ ನಿಮ್ಗೇನಾದ್ರು ಗೊತ್ತಾ?
0: ಇಲ್ಲ.
1: ನಾ ಹೇಳ್ತೀನಿ ಕೇಳಿ. ಬಾವುಟವನ್ನ ಭಾರತೀಯ ಮಾನದಂಡಗಳ ಬ್ಯೂರೋ BIS ನಿಗದಿಪಡಿಸಿದ ಕಟ್ಟುನಿಟ್ಟಾದ ನಿಯಮಗಳ ಪ್ರಕಾರ ಖಾದಿ ನೂಲಿನಿಂದ ತಯಾರು ಮಾಡ್ತಾರೆ. ಕರ್ನಾಟಕದ ಹುಬ್ಬಳ್ಳಿ, ಬೆಂಜೇರಿ ಹಾಗೂ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿರುವ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ದೇಶದಲ್ಲಿ ಅಧಿಕೃತವಾಗಿ ರಾಷ್ಟ್ರಧ್ವಜ ತಯಾರಿಸಲು ಇರುವ ಏಕೈಕ ಕೇಂದ್ರ. ನಮ್ಮ ದೇಶಕ್ಕೆ ಉತ್ತರ ಕರ್ನಾಟಕದ ಕೊಡುಗೆ ಇದು. ನಮ್ಗೆ ಬಹಳ ಹೆಮ್ಮೆ ಅಲ್ವಾ? ಯಾಕೇಳಿ, ನಾವು ಉತ್ತರ ಕರ್ನಾಟಕದವರೇ ಅಲ್ವಾ? ನಾಡ ಚರಿತೆನೆ.

0: ಅಂತ ಹೇಳ್ತಾ, ಹಿಂದೆ ಮಾಧ್ಯಮಗಳು, ಮಾಧ್ಯಮಗಳು ಅಂದರೆ ಏನು ಪುಟ, ಟಿವಿ, ನ್ಯೂಸ್ ಪೇಪರ್, ರೇಡಿಯೋ, ಇದೆಲ್ಲ ಮಾಧ್ಯಮಗಳು, ಮೊಬೈಲ್, ಇದೆಲ್ಲ ಹಿಂದೆ ಬಹಳ ಕಡಿಮೆ ಇತ್ತು. ಅಲ್ಲಿ ಇಲ್ಲಿ ನ್ಯೂಸ್ ಪೇಪರ್, ರೇಡಿಯೋ ಊರಿಗೆ ಒಂದೋ ಎರಡೋ ಇರ್ತಾ ಇತ್ತು. ಗಾಂಧೀಜಿಯವರು ತಮ್ಮ ಸಂದೇಶಗಳನ್ನು ರೇಡಿಯೋದಲ್ಲಿ ಪ್ರಸಾರ ಮಾಡುವಾಗ ಊರು ಊರೇ ಕೂತು ಕೇಳಿಸ್ಕೊಳ್ತಾ ಇದ್ರು. ಚಳುವಳಿಗಳು, ಉಪವಾಸ ಸತ್ಯಾಗ್ರಹ, ಬ್ರಿಟಿಷರ ವಿರುದ್ಧದ ಅವರ ನಿಲುವು, ಸಂದೇಶಗಳು. ಈಗ ನಾವು ವೇಣುಧ್ವನಿ ಕಾರ್ಯಕ್ರಮದ ಮುಖಾಂತರ, ಈಗ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯನ್ನು ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲ ಈಗ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿ ಆಗ ರೇಡಿಯೋದಲ್ಲಿ ಬಿತ್ತರವಾಗ್ತಾ ಇತ್ತು ಸ್ವಾತಂತ್ರ್ಯ ಚಳುವಳಿಯ ಸಂದೇಶಗಳು, ಗಾಂಧೀಜಿಯವರ ನಿಲುವು ಎಲ್ಲ. ಮಕ್ಕಳೇ, ನಿಮಗೆ ಒಂದು ಸಣ್ಣ ಕತೆ ಹೇಳ ಗಾಂಧೀಜಿಯವರ ಬಗ್ಗೆ.
1: ಹೇಳಿ.
0: ಗಾಂಧೀಜಿ ಯಾರು? ಫಾದರ್ ಆಫ್ ನೇಷನ್ ಅಲ್ವಾ? ಸೊ ಅವ್ರ ಬಾಲ್ಯದಲ್ಲಿ ಅವ್ರೆಂಗಿದ್ರು, ನಿಮ್ ತರ ಇದ್ದಾಗ ಆ ಕತೆ ಹೇಳ್ತೇನೆ. ಬಾಲ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಹಿರಿಯ ಸಹೋದರನ ಸಾಲ ತೀರಿಸಲು ಅವರ ತೋಳಿನ ಬಂಗಾರದಿಂದ, ಅಂದ್ರೆ ಚಿನ್ನದಿಂದ ಸ್ವಲ್ಪ ಭಾಗವನ್ನ ಕದ್ದು ಸಾಲ ತೀರಿಸಿದ ಘಟನೆ ಅವರ ಸತ್ಯ ಶೋಧನೆ ಆತ್ಮಕಥೆಯಲ್ಲಿ ವಿವರಿಸಲಾಗಿದೆ. ಈ ತಪ್ಪು ಮಾಡಿದ ಬಳಿಕ ಪಶ್ಚಾತ್ತಾಪ ಆಯ್ತು ಅವರಿಗೆ. ತಮ್ಮ ತಂದೆಗೆ ಒಂದು ಪತ್ರ ಬರೆದು ತಪ್ಪೊಪ್ಪಿಕೊಂಡ ಸ್ಫೂರ್ತಿದಾಯಕ ಕತೆ ಈಗ ನಿಮ್ಮ ಮುಂದೆ ಇದೆ. ಗಾಂಧೀಜಿಯವರಿಗೆ ಸುಮಾರು 15 ವಯಸ್ಸಿರಬೇಕು. ಅವರ ಅಣ್ಣನಿಗೆ 25 ರೂಪಾಯಿ ಸಾಲ ಇತ್ತು. ಸಾಲ ತೀರಿಸಲು ತೋಳಿನಲ್ಲಿದ್ದ ಬಂಗಾರದಿಂದ ಸ್ವಲ್ಪ ತುಂಡನ್ನು ಕತ್ತರಿಸಿ ಮಾರಿದರು. ಸಾಲ ಏನೋ ತೀರ್ತು, ಆದರೆ ಗಾಂಧೀಜಿಯವರಿಗೆ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ತಂದೆಗೆ ಮೋಸ ಮಾಡಿದೆ ಎಂಬ ಅಪರಾಧ ಭಾವ ಕಾಡಿತು ಅವರಿಗೆ. ನೇರವಾಗಿ ಬಾಯಿಂದ ಹೇಳಲು ಧೈರ್ಯ ಸಾಲದೆ ತಾವು ಮಾಡಿದ ಕಳ್ಳತನದ ಬಗ್ಗೆ ತಂದೆಗೆ ಪತ್ರ ಬರೆದರು. ಬಂಗಾರ ಕದ್ದಿದ್ದನ್ನು ಒಪ್ಪಿಕೊಂಡು ತಕ್ಕ ಶಿಕ್ಷೆ ನೀಡುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಇಂಥ ತಪ್ಪು ಮಾಡುವುದಿಲ್ಲ ಅಂತ ಭರವಸೆ ನೀಡಿದರು. ಸೊ ಅವರ ತಂದೆ ಪ್ರತಿಕ್ರಿಯೆ ಏನಿತ್ತಪ್ಪ ಅಂದ್ರೆ, ನಡುಗುವ ಕೈಗಳಿಂದ ಗಾಂಧೀಜಿ ಆ ಪತ್ರವನ್ನ ತಂದೆ ಕರಮ್ಚಂದ್ ಗಾಂಧೀಜಿಯವರಿಗೆ ನೀಡಿದ್ರು. ಪತ್ರ ಓದಿದ ತಂದೆ ಕಣ್ಣುಗಳಲ್ಲಿ ಪ್ರೀತಿ ಹನಿಗಳು ಉದುರಿದವು. ತಂದೆ ಆ ಪತ್ರವನ್ನ ಹರಿದು ಹಾಕಿ ಮಗನನ್ನ ಕ್ಷಮಿಸಿದ್ರು. ಈ ಘಟನೆಯು ಗಾಂಧೀಜಿಯವರ ಜೀವನದಲ್ಲಿ ಸತ್ಯ ಮತ್ತು ಅಹಿಂಸೆಯ ದೊಡ್ಡ ಪಾಠವಾಯಿತು. ಇದರಿಂದ ನೀವೇನ್ ಪಾಠ ಕಲ್ತ್ರಿ ಮಕ್ಳೆ? ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು ಅಲ್ವಾ? ಸೊ ಗಾಂಧೀಜಿಯವರು ಅವರ ಬಾಲ್ಯದಲ್ಲೇನೆ ಎಲ್ಲಾ ಕೆಟ್ಟ ಗುಣಗಳನ್ನ ಬಿಡ್ತಾ ಬಂದ್ರು. ಮತ್ತೆ ನಿಮ್ಗೆ ಚನ್ನವೀರ ಕಣವಿಯವರ ವಿಶ್ವ ವಿನೂತನ ವಿದ್ಯಾಚೇತನ ಈ ದೇಶಭಕ್ತಿ ಗೀತನ ಕೇಳಿಸ್ತೀನಿ ಮಕ್ಕಳೇ.
2: ಭಾರತ ಪವಿತ್ರ ಕ್ಷೇತ್ರ, ಪರಾಕ್ರಮಿಗಳ ವೀರ ಸಿರಿ, ಧರ್ಮ ಜಾಗೃತಿಯ ಬೀಡು, ಕವಿ ಕಾವ್ಯ ಸಾಗರ ವಿಹಾರಿ, ಜ್ಞಾನ ವಿಜ್ಞಾನಗಳ ಧಾರಾನಗರಿ ಎಂದು ಅಭಿಮಾನದ ಅಚ್ಚೊತ್ತಿದೆ ಭಾರತ. ವಿಶ್ವಭಾರತಿಗೆ ಕನ್ನಡ ಧಾರತಿ ಬೆಳಗಿಸಿದ್ದಾರೆ ಕವಿ ಚನ್ನವೀರ ಕಣವಿ. ಅರಿವೇ ಗುರುವಾಗಿ, ನುಡಿ ಜ್ಯೋತಿರ್ಲಿಂಗವಾಗಿ ಮಂಗಳ ಜಯಭೇರಿ ಮೊಳಗಿಸಿದ್ದಾರೆ.

0: ಮತ್ತೆ ದೇಶದಲ್ಲೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿದೇಶಿ ವಸ್ತುಗಳನ್ನು ತ್ಯಜಿಸಿ ತಾವೇ ನೇಯ್ದ ಖಾದಿ ಉಡುಗೆ ತೊಡುತ್ತಿದ್ರು. ಎಷ್ಟೋ ಜನರು ತಮ್ಮ ಜೀವವನ್ನೇ ತ್ಯಾಗ ಮಾಡಿ ನಮ್ಮ ಇಂದಿನ ಸ್ವಾತಂತ್ರ್ಯ ಸ್ವಚ್ಛಂದ ಶಾಂತಿ ನೆಮ್ಮದಿಯ ಬದುಕಿಗೆ ಬುನಾದಿಯಾದರು. ಅವರ ತ್ಯಾಗ ಪ್ರೀತಿ ದೇಶಭಕ್ತಿ ವರ್ಣಿಸಲು ಅಸಾಧ್ಯ, ಪದಗಳೇ ಸಾಲದು. ಕೆಲವರು ದೇಶಭಕ್ತರ ಹೆಸರನ್ನ ಹೇಳ್ತಿಯಾದ್ಯಾ?
1: ಭಗತ್ ಸಿಂಗ್, ಕಿತ್ತೂರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಇನ್ನ ಬಹಳ ಜನ ಅದಾರೆ.
0: ವೆರಿ ಗುಡ್. ದೀಪಿಕಾ, ನಿನಗೆ ಯಾರು ಗೊತ್ತಾ?
2: ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನೂ ಬಹಳ ಜನ ಇದ್ದಾರೆ.
0: ವೆರಿ ಗುಡ್, ಎಲ್ಲ ಕಲ್ತಿದ್ದೀರಾ. ಈ ಕಾರ್ಯಕ್ರಮದ ಮೂಲಕ ನಮ್ಮ ದೇಶಕ್ಕಾಗಿ ಹೋರಾಡಿ ಜೀವ ಕೊಟ್ಟು ಶ್ರಮಿಸಿದ ಎಲ್ಲ ಸದ್ಭಾವ ಭಾರತೀಯರಿಗೆ ಈ ನಮ್ಮ ಕಾರ್ಯಕ್ರಮದ ಮೂಲಕ ಕೋಟಿ ಕೋಟಿ ನಮನಗಳು. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಭಾರತ ಮಾತೆಯಂತೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಆದ್ಯಾ ಮತ್ತು ದೀಪಿಕಾಗೆ ಧನ್ಯವಾದಗಳು. ಅಂತಿಮವಾಗಿ ಏನ್ ಸಂದೇಶ ಕೊಡ್ತೀಯಾ ಆದ್ಯಾ?
1: ಗೂಂಜ್ ರಹಾ ಹೇ ದುನಿಯಾ ಮೇ ಹಿಂದೂಸ್ತಾನ್ ಕಾ ನಾರಾ, ಗೂಂಜ್ ರಹಾ ಹೇ ದುನಿಯಾ ಮೇ ಹಿಂದೂಸ್ತಾನ್ ಕಾ ನಾರಾ, ಚಮಕ್ ರಹಾ ಹೇ ಆಸ್ಮಾನ್ ಮೇ ತಿರಂಗಾ ಹಮಾರಾ, ಚಮಕ್ ರಹಾ ಹೇ ಆಸ್ಮಾನ್ ಮೇ ತಿರಂಗಾ ಹಮಾರಾ.
0: ದೀಪಿಕಾ, ನೀನೇನು ಸಂದೇಶ ಕೊಡ್ತೀಯ?
2: ನಮ್ಮ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಭಾರತದ ಕನಸು ಕಂಡಿದ್ದರು, ಈಗ ನಾವು ಅದನ್ನ ಬದುಕ್ತಾ ಇದ್ದೇವೆ. ನಮ್ಮ ಧ್ವಜ ಹಾರ್ತಾ ಇರೋದು ಬರೀ ಗಾಳಿಯಿಂದ ಅಲ್ಲ, ಅದು ಹಾರ್ತಾ ಇರೋದು ಸ್ವತಂತ್ರದ ಉಸಿರಿನಿಂದ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು.
0: 1947 August 15 ಭಾರತದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಕೆತ್ತಿಸಲಾದ ದಿನ. ಇದನ್ನು ದೇಶದಾದ್ಯಂತ ರಾಷ್ಟ್ರೀಯ ರಜಾ ದಿನವಾಗಿ ಆಚರಿಸಲಾಗ್ತದೆ. ನಾವೆಲ್ಲರೂ ಒಂದೇ, ಎಲ್ಲರೂ ಶಾಂತಿ ಸೌಹಾರ್ದ ಏಕತೆಯಿಂದ ಒಗ್ಗಟ್ಟಾಗಿ ಬಾಳೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಮುಗಿಸುತ್ತಿದ್ದೇವೆ. ಭಾರತ್ ಮಾತಾ ಕಿ
1: ಜೈ,
0: ಭಾರತ್ ಮಾತಾ ಕಿ
1: ಜೈ,
0: ಭಾರತ್ ಮಾತಾ ಕಿ
1: ಜೈ.
0: ವಂದೇ
1: ಮಾತರಂ,
0: ವಂದೇ
1: ಮಾತರಂ,
0: ವಂದೇ
1: ಮಾತರಂ,
0: ಜೈ ಹಿಂದ್.
3: ಇದುವರೆಗೂ ಪ್ರಸಾರವಾಯಿತು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಧೈರ್ಯದಿಂದ ಹಿಡಿದು ಬಾಜಿ ರೌತ್ ಅವರ ತ್ಯಾಗದವರೆಗೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯ ಮಹತ್ವವನ್ನು ತಿಳಿಸಿಕೊಟ್ಟ ಶ್ರೀಮತಿ ಚೇತನಾ ಡಿಎಂ, ಜೊತೆಗೆ ಪುಟಾಣಿಗಳಾದ ಆದ್ಯಾ ಮುನೋಳಿ ಹಾಗೂ ದೀಪಿಕಾ ದೊಡ್ವಾಡ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮಣಧ್ವನಿ 90.4 FM. ನಮಸ್ಕಾರ.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 08312444444 extension 4327.
4: बेळगाव मधील आभूषण प्रेमींसाठी एक सुवर्ण संधी. मुंबईतील प्रतिष्ठित जगन्नाथ गंगाराम पेडणेकर ज्वेलर्स यांच्यातर्फे 65 वर्षांच्या समृद्ध परंपरेसह खास दागिन्यांचे प्रदर्शन, अप्रतिम डिझाईन्स आणि आकर्षक दागिन्यांचे अनोखे कलेक्शन पाहण्याची संधी 14 ते 17 ऑगस्ट रोजी सकाळी 9 ते रात्री 9 वाजेपर्यंत हॉटेल राजपथ बीकॉन चित्रा टॉकीज जवळ हंस टॉकीज रोड बेळगाव. विशेष ऑफर म्हणजे मेकिंग चार्ज वर तब्बल 25% सूट. फक्त 4 दिवसांची ही सुवर्ण संधी अजिबात गमवू नका. जगन्नाथ गंगाराम पेडणेकर ज्वेलर्स, परंपरेतील दागिने, विश्वासाचे नाव.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ 1924 ಬೆಳಗಾವಿಯಲ್ಲಿ ಜರುಗಿದ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಬಿಎಸ್ ಗವಿಮಠ ಅವರು.
1: ಇಂದಿನ ಕಾಲಮಿತಿಗೆ ಬೆಳಗಾವಿ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಆದರೆ 100 ವರ್ಷಗಳ ಹಿಂದೆ ಬೆಳಗಾವಿ ಮುಂಬೈ ಪ್ರಾಂತದ ಒಂದು ಭಾಗವಾಗಿತ್ತು, ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ಇಂಥ ಮುಂಬೈ ಕರ್ನಾಟಕದ ಒಂದು ವಿಭಾಗೀಯ ಕೇಂದ್ರವಾಗಿದ್ದಂಥ ಬೆಳಗಾವಿ ಒಂದು ಮಹತ್ವದ ಅಧಿವೇಶನಕ್ಕೆ ಸಾಕ್ಷಿಯಾಯಿತು. 1924 ರಾಷ್ಟ್ರೀಯ ಕಾಂಗ್ರೆಸ್ಸು ಇಲ್ಲಿ ತನ್ನ 39ನೇ ಅಧಿವೇಶನವನ್ನು ನಡೆಸಿತು. ಈ ಅಧಿವೇಶನ ಇಂದಿಗೂ ಕೂಡ ಅತ್ಯಂತ ಮಹತ್ವವನ್ನು ಪಡೆದಿರತಕ್ಕಂಥ ಒಂದು ಅಧಿವೇಶನ ಅನಿಸಿದೆ. ಅದೊಂದು ಅವಿಸ್ಮರಣೀಯ ಒಂದು ಘಟನೆ, ಒಂದು ದಾಖಲೆ ಅನ್ನತಕ್ಕಂಥ ರೀತಿಯಲ್ಲಿ ಇಡೀ ರಾಷ್ಟ್ರ ನೋಡ್ತದೆ. ಕಾರಣ ಏನು ಅಂದರೆ, ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು, ಮತ್ತು ಅವರು ವಹಿಸಿದಂಥ ಏಕೈಕ ಅಧಿವೇಶನ, ಅವರು ಅಧ್ಯಕ್ಷತೆ ವಹಿಸಿದಂಥ ಏಕೈಕ ಅಧಿವೇಶನ ಬೆಳಗಾವಿಯಲ್ಲಿ ಜರುಗಿದ ಈ ಕಾಂಗ್ರೆಸ್ ಅಧಿವೇಶನ. 1885 ಎ.ಒ. ಹ್ಯೂಮ್ ಅಂತಕ್ಕಂಥವರು ಈ ಕಾಂಗ್ರೆಸ್ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು. ಮುಂದೆ ಈ ಸಂಘಟನೆ 1923 ತನಕ ಒಟ್ಟು 38 ಅಧಿವೇಶನಗಳನ್ನು ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸಿತು. 1923 ನಾಗಪುರದೊಳಗೆ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಅಲ್ಲಿ ಈ ಕಾಂಗ್ರೆಸ್ ಪಕ್ಷದ ಒಂದು ಸಂವಿಧಾನ, ಅಂದರೆ ಅದರ ನಿಯಮಾವಳಿಗಳು, ಬೈಲಾಸ್ ಅಂತ ಏನಂತೇವೆ, ಅವುಗಳನ್ನು ರೂಪಿಸುವಾಗ ಭಾರತದ ಬೇರೆ ಬೇರೆ ಪ್ರದೇಶಗಳು ಅವುಗಳನ್ನು ಗುರುತಿಸಲಿಕ್ಕೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಅವುಗಳನ್ನು ವಿಭಜನೆ ಮಾಡಿದರು. ಆವಾಗ ಬೆಳಗಾವಿಯನ್ನು ಕರ್ನಾಟಕ ಪ್ರಾಂತದೊಳಗೆ ಸೇರಿಸಿದರು. ಇದು 1921 ಬೆಳಗಾವಿಯನ್ನು ಕರ್ನಾಟಕ ಪ್ರಾಂತದೊಳಗೆ ಸೇರಿಸಿದರೂ ಕೂಡ ಯಾರ್ದು ಆವಾಗ ವಿರೋಧ ಆಗಲಿಲ್ಲ. ಭಾಳ ಮಹತ್ವದ ಸಂಗತಿ ಇದು. ಆವಾಗ ಯಾವುದೇ ಕನ್ನಡ ಮರಾಠಿ ಭಾಷಿಕ ವಾದ ವಿವಾದಗಳು ಯಾವೂ ಇರಲಿಲ್ಲ, ಎಲ್ಲರೂ ಅದನ್ನು ಒಪ್ಪಿಕೊಂಡ್ರು. 1920 ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ಇದ್ದವರು ಲೋಕಮಾನ್ಯ ತಿಲಕರು. ಲೋಕಮಾನ್ಯ ತಿಲಕರ ನಂತರ ಮಹಾತ್ಮ ಗಾಂಧೀಜಿಯವರು ಅವರ ಸ್ಥಾನವನ್ನು ತುಂಬಿದರು. ಮಹಾತ್ಮ ಗಾಂಧೀಜಿ ಈ ಚಳವಳಿಯ ಧೀಮಂತ ನಾಯಕರೆನಿಸಿದರು ಅವರು. 1924 ಈ ಕಾಂಗ್ರೆಸ್ ಅಧಿವೇಶನ ಡಿಸೆಂಬರ್ 26-30 ಜರುಗಿತು. ಆಗ ಬೆಳಗಾವಿ ನಾನು ಹೇಳಿದಂತೆ ಮುಂಬೈ ಪ್ರಾಂತದೊಳಗೆ ಸೇರಿತ್ತು. 1818 ಬೆಳಗಾವಿ ಬ್ರಿಟಿಷರ ಕೈವಶವಾಗಿತ್ತು. ಬೆಳಗಾವಿ ಯಾವಾಗಲೂ ಯಾವುದೇ ಸಂಸ್ಥಾನಗಳ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಅದು ಕೊಲ್ಲಾಪುರ ಸಂಸ್ಥಾನದೊಳಗೂ ಇರಲಿಲ್ಲ, ಸಾತಾರ ಸಂಸ್ಥಾನದೊಳಗೂ ಇರಲಿಲ್ಲ. ಆದರೆ ಬೆಳಗಾವಿಯ ಒಂದು ಭಾಗ ಆಗಿರ್ತಕ್ಕಂಥ ಇವತ್ತಿಗೆ ಶಹಾಪುರ ಆಗಿನ ದಿನಗಳಲ್ಲಿ ಸಾಂಗ್ಲಿ ಸಂಸ್ಥಾನದ ಆಡಳಿತಕ್ಕೆ ಒಳಪಟ್ಟಿತ್ತು. ಅದರ ಪ್ರಕಾರ ಅಣಿಗೋಳ, ಮಾಧವಪುರ, ವಡಗಾಮ ಇವೆಲ್ಲ ಕುರಂದವಾಡ ಜೂನಿಯರ್ ಮತ್ತು ಸೀನಿಯರ್ ಸರ್ಕಾರಗಳ ಆಡಳಿತಕ್ಕೆ ಅವು ಒಳಪಟ್ಟಿದ್ವು. ಬೆಳಗಾವಿ 1836 ಮದ್ರಾಸ್ ಪ್ರಾಂತದ ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು. ನಂತರದಲ್ಲಿ ಅದನ್ನು ಮುಂಬೈ ಪ್ರಾಂತದಲ್ಲಿ ಸೇರಿಸಿದಾಗ ಧಾರವಾಡ ಜಿಲ್ಲೆಯ ಭಾಗವಾಯಿತು. ನಂತರ ಮತ್ತೆ ಅದನ್ನು ಧಾರವಾಡದಿಂದ ಬೇರ್ಪಡಿಸಿ ಸ್ವತಂತ್ರ ಬೆಳಗಾವಿ ಜಿಲ್ಲೆ ಮಾಡಿದರು. ವಿಭಾಗೀಯ ಕೇಂದ್ರ ಸ್ಥಳವಾಗಿ ಅದು ಮಹತ್ವ ಪಡೆಯಿತು. ಮಿಲಿಟರಿ ಠಾಣೆಯಿಂದ ಇನ್ನಷ್ಟು ಮಹತ್ವ ಪಡೆಯಿತು. 1956 ಬೆಳಗಾವಿ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಆಯಿತು. ಬೆಳಗಾವಿಯಲ್ಲಿ 1924 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾಯಕರಾದ ಪಂಡಿತ್ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ರಾಜಗೋಪಾಲಾಚಾರಿ, ಡಾಕ್ಟರ್ ಅನಿಬೆಸೆಂಟ್, ಶ್ರೀಮತಿ ಸರೋಜಿನಿ ನಾಯ್ಡು, ಮದನ್ ಮೋಹನ್ ಮಾಲವೀಯ, ಚಿತ್ತರಂಜನ್ ದಾಸ್, ಸೈಫುದ್ದೀನ್ ಕಿಚಲು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮೊಹಮ್ಮದ್ ಅಲಿ, ಶೌಕತ್ ಅಲಿ, ರಾಜೇಂದ್ರ ಪ್ರಸಾದ್, ರಂಗಸ್ವಾಮಿ ಅಯ್ಯಂಗಾರ್ ಅವರಂತಹ ದಿಗ್ಗಜರು ಈ ಅಧಿವೇಶನದೊಳಗೆ ಪಾಲ್ಗೊಂಡಿದ್ದರು. ಈ ಅಧಿವೇಶನ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಆಯಾಮ ನೀಡಿತು. ಗಾಂಧೀಜಿ ಅಧ್ಯಕ್ಷತೆ ವಹಿಸಿ ಕಲಕತ್ತಾ ಒಪ್ಪಂದವನ್ನು ಬೆಂಬಲಿಸುವ ಗೊತ್ತುವಳಿ ಕುರಿತಂತೆ ಮಾತನಾಡಿದರು. ಬೆಳಗಾವಿ ನೆಲದ ಮೇಲೆ ಕಾಲಿಟ್ಟ ಕ್ಷಣ ಮಹಾತ್ಮ ಗಾಂಧೀಜಿ ಬೆಳಗಾವಿ ನೆಲ ಮುಟ್ಟಿ ನಮಸ್ಕಾರ ಮಾಡಿದರು. ಈ ಅಧಿವೇಶನ ಬೆಳಗಾವಿಯ ಇಂದಿನ ಟಿಳಕ್ವಾಡಿ ಕಾಂಗ್ರೆಸ್ ರೋಡ್ಗೆ ಹೊಂದಿಕೊಂಡು ಇರುವ ಕಾಂಗ್ರೆಸ್ ಬಾವಿ ಇರುವ ಜಾಗದಲ್ಲಿ ನಡೀತು. ಈ ಅಧಿವೇಶನ ನಡೆಸಲಿಕ್ಕೆ ಶಾಮಿಯಾನ ಹಾಕಲಿಕ್ಕೆ ವ್ಯಾಕ್ಸಿನ್ ಡಿಪೋದಿಂದ ಹಿಡಿದು ಮಿಲ್ಟ್ರಿ ಏನು ಕ್ಯಾಂಪ್ ಅದ ಅಲ್ಲಿವರೆಗೆ ಸ್ಥಳವನ್ನು ಗುರುತಿಸಿದರು. ಅಧಿವೇಶನಕ್ಕೆ ಬರತಕ್ಕಂಥ ಪ್ರತಿನಿಧಿಗಳಿಗೆ ನೀರು ಪೂರೈಸಲಿಕ್ಕೆ ಅಲ್ಲಿ ಒಂದು ಬಾವಿ ತೋಡಿದರು ಮತ್ತು ಅದಕ್ಕೆ ಪಂಪಾ ಸರೋವರ ಅಂತ ಹೆಸರಿಟ್ಟರು. ಅಧಿವೇಶನ ನಡೀತಕ್ಕಂಥ ಸ್ಥಳಕ್ಕೆ ವಿಜಯನಗರ ಅಂತ ತಿಳ್ಕೊಂಡು ನಾಮಕರಣ ಮಾಡಿದರು. ಯಾಕೆ ಅದು ವಿಜಯನಗರ ಸಾಮ್ರಾಜ್ಯದ ನೆನಪಿಗಾಗಿ ಹೆಸರಿಟ್ಟರು. ಮತ್ತು ಆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಏನು ಹಂಪಿ, ಹಂಪಿಯೊಳಗಿರ್ತಕ್ಕಂಥ ವಿರೂಪಾಕ್ಷ ಮಂದಿರದ ಏನು ಗೋಪುರ ಅದ ಅದರ ತದ್ರೂಪಣ ಒಂದು ಗೋಪುರ ತಯಾರು ಮಾಡಿ ಈ ಪ್ರವೇಶ ದ್ವಾರಕ್ಕೆ ಅದನ್ನು ನಿರ್ಮಿಸಿ ಪ್ರದರ್ಶನ ಮಾಡಿದರು. ಅದು ಅತ್ಯಂತ ಅದ್ಭುತವಾಗಿತ್ತು. ಅಲ್ಲೇನು ಒಂದು ಬಾವಿ ತೋಡ್ತಾ ಇದ್ರು ಅವರು. ಬಾವಿ ತೋಡುವಾಗ ಒಂದು ಅಚಾತುರ್ಯ ನಡೀತು. ಹರಪನಹಳ್ಳಿ ಅಂತ ಒಬ್ಬ ಯುವಕ ಕಾಲು ಜಾರಿ ಬಿದ್ದು ಸತ್ವಾದ. ಆವಾಗ ಇದೇನೋ ಅಪಶಕುನ ಐತಿ ಅಂತಕ್ಕಂಥ ಭಾವನೆ ಜನಸಾಮಾನ್ಯರೊಳಗೆ ಬಂತು. ಆ ಮಿಲ್ಟ್ರಿ ಅವರನ್ನು ತಕರಾರು ತೆಗೆದರು. ಈ ಅಧಿವೇಶನ ಮಾಡೋದರಿಂದ ಈ ಬಾವಿ ತೆಗೆದ್ರೆ ನಮ್ಮ ಭಾಗದೊಳಗೆ ಇರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ಗಳು ಏನದಾವ ಅವಕ್ಕೆ ನೀರು ಕಡಿಮೆ ಆಗಬಹುದು ಅಂತಕ್ಕಂಥ ಒಂದು ಹೆದರಿಕೆ ಅವರಿಗಿತ್ತು. ಆಗ ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾಗಿದ್ದಂಥ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಅವರಿಗೆಲ್ಲ ತಿಳಿ ಹೇಳಿ ಹಂಗೇನು ಆಗೋದಿಲ್ಲ, ಏನು ಚಿಂತೆ ಮಾಡಬೇಡ್ರಿ, ನಾವೆಲ್ಲ ಅದೇವಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರನ್ನೆಲ್ಲ ಒಪ್ಪಿಸಿದರು. ನೋಡ್ರಿ ಆಗಿನ ಕಾಲಕ್ಕೆ ಏನು ಬಾವಿ ನಿರ್ಮಾಣ ಮಾಡಿದರು, ಆ ಬಾವಿ ನಿರ್ಮಿಸಲಿಕ್ಕೆ 4,370 ರೂಪಾಯಿ ಮೂರನೇ ಖರ್ಚು ಮಾಡಿದರು. ಮತ್ತು ಆ ಬಾವಿ ಇವತ್ತಿಗೂ ಕಾಂಗ್ರೆಸ್ ಬಾವಿ ಅಂತ ಪ್ರಸಿದ್ಧ ಅದ. ಈ ಅಧಿವೇಶನದ ತಯಾರಿ ಸಲುವಾಗಿ ನಾ ಹೇಳಿದಂತೆ ಅಧಿವೇಶನದ ಸ್ಥಳದೊಳಗೆ ವಿಶಾಲವಾದ ಶಾಮಿಯಾನ ಹಾಕಿದರು. ಶಾಮಿಯಾನ ಅಂದರೆ ಹೆಂಗಪ್ಪ ಸರ್ಕಸ್ ಬಂದಾಗ ಟೆಂಟ್ ಹಾಕ್ತಿರ್ತಾರಲ್ಲ ಆ ಪ್ರಕಾರ ಟೆಂಟ್ ಹಾಕಿದರು ಅವರು. ಮತ್ತು ಆ ಅಧಿವೇಶನದ ಸಮೀಪನ ರೈಲ್ವೆ ನಿಲ್ದಾಣ ಮಾಡಿದರು. ಕಾರಣ ಬರೋರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ. ನೋಡ್ರಿ ನೀವು ಇವತ್ತಿನ ರೈಲ್ವೆ ಸ್ಟೇಷನ್ನು ಮತ್ತು ಆ ಕಾಂಗ್ರೆಸ್ ರೋಡು ಎಷ್ಟು ಸಮೀಪವ ಅನ್ನೋದನ್ನು ನಾವು ಗಮನಿಸಬಹುದು. ಅಲ್ಲೇ ಅಧಿವೇಶನಕ್ಕೆ ಈ ಟೆಂಟ್ ಹಾಕಕ್ಕೆ ಅವರು 5,000 ರೂಪಾಯಿಗಳ ಒಂದು ಬಾಡಿಗೆ ನಿರ್ಧಾರ ಮಾಡಿದರು. ಮತ್ತು ಅದಕ್ಕೆ ಬೆಂಕಿದು ಹತ್ತಿ ಏನಾದರೂ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಫೈರ್ ಇನ್ಶೂರೆನ್ಸ್ ಬೆಂಕಿ ವಿಮಾ ಇಳಿಸಿದ್ರು. ಅದಕ್ಕೆ 500 ರೂಪಾಯಿ ಅವರು ಫೀ ಕಟ್ಟಿದ್ರು. ಅವರು ಪ್ರತಿನಿಧಿಗಳ ಪ್ರವೇಶ ಫೀ ಮೊದಲಿಗೆ 10 ರೂಪಾಯಿ ಇರಬೇಕಂತ ಮಾಡಿದ್ರು ಸ್ವಾಗತ ಸಮಿತಿಯವರು. ಆದರೆ ಇದು ಬಹಳ ಆಗ್ತದೆ ಅಂತ ತಿಳ್ಕೊಂಡು ಮುಂದೆ ಅದನ್ನು ಕೇವಲ 1 ರೂಪಾಯಿಗೆ ಇಳಿಸಿದರು. ಇಷ್ಟಾದರೂ ಆ ಅಧಿವೇಶನದ ಎಲ್ಲ ಖರ್ಚು ವೆಚ್ಚ ಹೋಗಿ 773 ರೂಪಾಯಿ ಉಳಿಸಿದ್ರು ಅವರು. ಅದರೊಳಗೆ 773 ರೂಪಾಯಿಗೆ 745 ರೂಪಾಯಿ ಬ್ಯಾಂಕಿನೊಳಗೆ ಇಟ್ಟರು. ಕಿರುಕುಳ ಖರ್ಚಿಗೆ ಸೆಕ್ರೆಟರಿ ಕಡೆ 25 ರೂಪಾಯಿ ಕೊಟ್ಟರು ಮತ್ತು ಕೋಶಾಧ್ಯಕ್ಷರ ಕಡೆಗೆ 1 ರೂಪಾಯಿ ಇಟ್ಟರು ಅಂತಕ್ಕಂಥ ದಾಖಲೆಗಳವ. ಒಟ್ಟಾರೆ ಈ ಅಧಿವೇಶನದ ಸಲುವಾಗಿ ಅವರು ಮಾಡಿದ ಖರ್ಚು 2,20,829 ರೂಪಾಯಿ 5 ಅಣೆ 6 ದುಡ್ಡು. ಅವಾಗೆಲ್ಲ ರೂಪಾಯಿ ಹಣೆ ದುಡ್ಡು ಇವೆಲ್ಲ ವ್ಯವಸ್ಥೆ ಇತ್ತದ. ಈ ಅಧಿವೇಶನಕ್ಕೆ ರಾಷ್ಟ್ರದ ಮೂಲೆ ಮೂಲೆಗಳಿಂದ 17,000 ಪ್ರತಿನಿಧಿಗಳು ಆಗಮಿಸಿದರು. 17,000 ಡೆಲಿಗೇಟ್ಸ್. ಮಹಾತ್ಮ ಗಾಂಧೀಜಿಯವರ ಸಲುವಾಗಿ ಸ್ಪೆಷಲ್ ವ್ಯಾಕ್ಸಿನ್ ಡಿಪೋ ಇದ್ದ ಜಾಗದೊಳಗೆ ಅವ್ರಿಗೆ ಇಳ್ಕೊಳ್ಳಿಕ್ಕೆ ಬಾಂಬು ಅಂದರೆ ಬಿದಿರಿನಿಂದ ಒಂದು ಗುಡಿಸಲ ನಿರ್ಮಾಣ ಮಾಡಿದರು, ಕುಟೀರ ಕಟ್ಟಿದರು. ಅದಕ್ಕೆ ಒಬ್ಬ ಅತ್ಯಂತ ಸ್ಕಿಲ್ಡ್ ಲೇಬರ್ ಕುಶಲ ಕಾರ್ಮಿಕ ಖಿಮ್ಜಿರಾವ್ ಗೂಡ್ಸೆ ಅನ್ನವ ಈ ಕುಟೀರ ನಿರ್ಮಾಣ ಮಾಡಿದ್ದ. ಅದಕ್ಕೆ 350 ರೂಪಾಯಿ ವೆಚ್ಚ ಆಗಿತ್ತು. ಅದು ಭಾರಿ ಲಕ್ಸುರಿಯಸ್ ಅನಿಸ್ತು. ಅದನ್ನು ಮಹಾತ್ಮ ಗಾಂಧೀಜಿ ನೋಡಿ ಇಂಥ ಅರಮಣೆ ಅಂಥ ಕುಟೀರ ನನಗೆ ಬೇಡ, ನನಗೆ ಸಾದಾ ಒಂದು ಗುಡಿಸಲ ಕಟ್ರಿ ಅಂತ ಹೇಳಿ ಅದನ್ನು ತೆಗೆಸಿದ್ರಂತ. ನೋಡ್ರಿ ಗಾಂಧೀಜಿಯವರ ವಿಚಾರಗಳು ಹೆಂಗಿದ್ದು. ಆ ಶಾಮಿಯಾನದೊಳಗೆ ವಿಶಾಲವಾದ ಊಟದ ಮನೆ, ಆಡಳಿತದ ಕೇಂದ್ರ ಕಚೇರಿಗಳು, ನೂಲುವ ಕೋಣೆಗಳು, ಮೆಡಿಕಲ್ ಚೆಕಪ್ ಕೇಂದ್ರಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿಕ್ಕೆ ವೇದಿಕೆಗಳು, ಸೇವಾದಳಗಳು, ಸ್ವಚ್ಛತಾಗ್ರಹಗಳು, ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಕಾರ್ಯಕರ್ತರು ಗಾಂಧೀಜಿಯವರು ಹಿಡಿದ ಸಾಮಾನ್ಯ ಕಾರ್ಯಕರ್ತರು, ಎಲ್ಲ ಜಾತಿ ಜನಾಂಗದವರು, ಬ್ರಾಹ್ಮಣರನ್ನು ಹಿಡಿದ ಈ ಸ್ವಚ್ಛತಾಗ್ರಹಗಳನ್ನು, ಶೌಚಾಲಯಗಳನ್ನು ತಪ್ಪದ ದಿನಾಲು 2-3 ಸಲ ಸ್ವಚ್ಛ ಮಾಡ್ತಿದ್ರು ಅಂತಕ್ಕಂಥ ದಾಖಲೆಗಳು ಸಿಗ್ತಾವೆ. ಈ ಅಧಿವೇಶನ ಯಶಸ್ವಿ ಆಗಲಿಕ್ಕೆ ಬೆಳಗಾವಿ ಜಿಲ್ಲಾ ಮುಖಂಡರಾಗಿದ್ದಂಥ ಕರ್ನಾಟಕದ ಹುಲಿ ಗಂಗಾಧರ್ ರಾವ್ ದೇಶಪಾಂಡೆ ಸೇವಾದಳದ ಮುಖ್ಯಸ್ಥರಾಗಿದ್ದ ಎನ್ ಎಸ್ ಸರಡೀಕರ್, ಕಾಕಾ ಕಾಲೇಲ್ಕರ್ ಮತ್ತು ನೂರಾರು ಸಾವಿರಾರು ಕಾರ್ಯಕರ್ತರ ಪಡೆ ಶ್ರಮಿಸಿತು. ಅಧಿವೇಶನದ ಕಚೇರಿ ನಿರ್ವಹಣೆ ಮಾಡಲಿಕ್ಕೆ ಭೀಮರಾವ್ ಪೋದ್ದಾರ್, ಎಂ ಆರ್ ಕೆಂಭಾವಿ, ಎಸ್ ಎಲ್ ಸೋಲೋಮನ್, ಎಚ್ ಎಸ್ ಕೌಜಲ್ಗಿ ಮತ್ತು ಅನೇಕರು ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಈ ಅಧಿವೇಶನದ ಪ್ರಾರಂಭಕ್ಕೆ ಸಂಗೀತ ವಿದುಷಿ ಗಂಗೂಬಾಯಿ ಹಾನ್ಕಲ್ ಇವರು, ಹುಯಿಲುಗೋಳ್ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ನಾಡಗೀತೆಯನ್ನು ಹಾಡುವ ಮೂಲಕ ಕನ್ನಡಿಗರ ಭಾವನೆಗಳಿಗೆ ಧ್ವನಿಯಾದರು. ಅದೇ ಮುಂದೆ ಸ್ವತಂತ್ರ ಕರ್ನಾಟಕದ ರಾಜ್ಯ ಬೇಡಿಕೆಗೆ ಸ್ಫೂರ್ತಿ ನೀಡಿತು.
0: ಇದುವರೆಗೂ ಕೇಳಿದ್ರಿ 1924 ಬೆಳಗಾವಿಯಲ್ಲಿ ಜರುಗಿದ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಬಿಎಸ್ ಗವಿಮಠವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

ಶುಭೋದಯ ಅಶುಭೋದಯ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ ಕೇಳ್ತಾ ಇದ್ರಾ ವೇಣುಧ್ವನಿ ಇದು 9.4 KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಎದ್ದೇಳಿ ಎದ್ದೇಳಿ ಹೇಳುತ್ತೇನೆ ಸ್ವತಂತ್ರವಾಗಿ ಎದ್ದೇಳಿ ಎಸ್ ಇವತ್ತಿನ ದಿನ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳು ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರಾ ವೇಣುಧ್ವನಿ 9.4 FM ಇದು KLE

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾನು ಮಂಜುನ್ನ ಅತಿವದ್ದಿನ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಾಗಿದ್ದೇನೆ. ಆತ್ಮೀಯರೇ ನೋಡಿ, ನಮ್ಮ ಜೀವನದಲ್ಲಿ ನಾವು ಇಷ್ಟು ಖುಷಿಯಾಗಿ ಯಾವುದೇ ಒಂದು ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಆತ್ಮೀಯರೇ ವಿಚಾರ ಮಾಡಿ, ಈ ಒಂದು ಸ್ವಾತಂತ್ರ್ಯ ನಮಗೆ ಬಹಳ ಈಸಿಯಾಗಿ ಸಿಕ್ಕಿದೆ ಅಂತ ನಾವು ತಿಳ್ಕೋತೇವೆ. ಏಕೆಂದರೆ ನಾವು ಆ ಕಷ್ಟಗಳನ್ನು ಅನುಭವಿಸಲಿಲ್ಲ. ಅದಕ್ಕೆ ನಾನು ಇವತ್ತಿನ ದಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಜೀವನದ ಬಗ್ಗೆ ಒಂದೊಂದು ಸಾಲು ಒಂದೊಂದು ಪುಸ್ತಕ ಓದುತ್ತೇನೆ. ಶಹೀದ್ ಭಗತ್ ಸಿಂಗ್, ರಾಜ್ಗುರು, ಮಹಾತ್ಮ ಗಾಂಧಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಎಸ್, ಎಲ್ಲರ ಬಗ್ಗೆ ಓದಿ ಓದಿ ಓದಿ, ಎಲ್ಲರ ಬಗ್ಗೆ ಸಿನಿಮಾ ನೋಡಿ ನೋಡಿ ನೋಡಿ, ಅವರು ಅನುಭವಿಸಿರೋ ಕಷ್ಟಗಳನ್ನು ಯಪ್ಪ ದೇವ್ರ, ಆವಾಗ ನಮಗೆ ನಮ್ಮ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು ಇವತ್ತಿನ ಕಾರ್ಯಕ್ರಮದ ಟಾಸ್ಕ್ ನಂಬರ್ 1, ನಿಮ್ಮ ಇಷ್ಟದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು, ಅವ್ರ ಬಗ್ಗೆ ಓದಿದ್ದೀರಾ, ಅವ್ರ ಬಗ್ಗೆ ಚಿತ್ರವನ್ನು ನೋಡಿದ್ದೀರಾ, ಅದು ನನಗೆ ತಿಳಿಸಿ 9019904904. ಹಾಡನ್ನ ಕೇಳಿ ಮಜಾ ಮಾಡಿ.

0: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 951351966. Geekona Success Strategy.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಬೆಳಗಾವಿಯ ಆಭರಣ ಪ್ರಿಯರಿಗೆ ಸುವರ್ಣ ಅವಕಾಶ. ಮುಂಬೈನ ಪ್ರತಿಷ್ಠಿತ ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್ ವತಿಯಿಂದ 65 ವರ್ಷಗಳ ಶ್ರೀಮಂತ ಪರಂಪರೆಯೊಂದಿಗೆ ವಿಶೇಷ ಆಭರಣ ಪ್ರದರ್ಶನ. ಅಪೂರ್ವ ವಿನ್ಯಾಸಗಳ ವಿಶಿಷ್ಟ ಆಭರಣಗಳ ಕಲೆಕ್ಷನ್ ಅನ್ನು ಕಣ್ತುಂಬಿಕೊಳ್ಳಿ. August 14, 15, 16, and 17 ಮಾತ್ರ. ಸಮಯ ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ: ಹೋಟೆಲ್ ರಾಜ್ಪಥ್ ಬೇಕನ್, ಚಿತ್ರ ಟಾಕೀಸ್ ಪಕ್ಕದಲ್ಲಿ, ಹನ್ಸ್ ಟಾಕೀಸ್ ರಸ್ತೆ, ಬೆಳಗಾವಿ. ವಿಶೇಷ ಕೊಡುಗೆ: ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 25ರವರೆಗೆ ರಿಯಾಯಿತಿ. ಕೇವಲ 4 ದಿನಗಳ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್, ಪರಂಪರೆಯ ಆಭರಣ, ನಂಬಿಕೆಯ ಹೆಸರು.

ಹಿಟ್ಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಇಂಡಿಪೆಂಡೆನ್ಸ್ ಡೇ ಸ್ನೇಹಿತರೆ, ಸ್ವತಂತ್ರ ದಿನ. ಇವತ್ತಿನ ದಿನ ಸ್ವತಂತ್ರವಾಗಿ ಮಾತನಾಡೋಣ, ಇವತ್ತಿನ ದಿನ ಮಾತ್ರ. ಸೊ ಇವತ್ತಿನ ದಿನ ಮಾತ್ರ ನಾವು ಫುಲ್ಲು ಖುಷಿಯಾಗಿರ್ತೇವೆ. ಆದರೆ ಆತ್ಮೀಯರೇ, ಈ ಒಂದು ಖುಷಿ ಸದಾ ನಮ್ಮಲ್ಲಿ ಇರಬೇಕು. ಆ ಸದಾ ನಮ್ಮಲ್ಲಿ ಇರೋ ಭಾವನೆ ಬರಬೇಕು ಅಂದರೆ ಒಳ್ಳೆ ನಾಗರಿಕರಾಗಬೇಕು. ಎಸ್, ಒಳ್ಳೆ ನಾಗರಿಕರು ಹೇಗಾಗ್ಬೋದ್ರಿ ಬಾ ಅಂದರೆ, ನಮ್ಮ ಮನೆ ಹಾಲು, ನಮ್ಮ ಮನೆ ಕಿಚನು, ನಮ್ಮ ಮನೆ ಬಾತ್ರೂಮು ನಾವು ಹೇಗೆ ಬಳಸ್ತೇವೋ ಹಾಗೇನೆ ಈ ದೇಶದ ಸಂಪತ್ತನ್ನು ಬಳಸಬೇಕು. ಮಂಜುನಾಥ ಏನೋ ಹೇಳ್ತಾ ಇದೀಯಾ, ಹೇಳ್ತೇನೆ. ಮೊದಲು ಬನ್ನಿ ಹಾಲಿಗೆ ಹೋಗೋಣ. ನಿಮ್ಮ ಹಾಲು ಎಷ್ಟು ಸ್ವಚ್ಛವಿದೆ? ಅದೇ ಹಾಲ್ನಲ್ಲಿ ಯಾರಾದರೂ ಒಂದು ಗುಟ್ಕ ಪಿಕ್ಕಂತ ಹೋಗಿದ್ರ ನಿಮಗೆ ಇಷ್ಟನಾ ಇಲ್ವಲ್ಲ? ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಅದೇ ನಾವು ನಮ್ಮ ರೋಡ್ ಮೇಲೆ, ನಮ್ಮ ರೋಡ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ, ನಾವು ಅಲ್ಲರಿ ಓಡಾಡ್ತೇವೆ. ಆದ್ಮೇಲೆ ಅದು ನಿಮ್ಮ ಕಾಲೋನಿ ರೋಡ್ ಇರಲಿ, ಅಥವಾ ಹೈವೇ ಇರಲಿ, ಅಥವಾ ನೀವು ಆಫೀಸಿಗೆ ಹೋಗೋ ರೋಡ್ ಇರಲಿ, ಆದ್ಮೇಲೆ ಅಲ್ಲಿ ಯಾಕೆ ನೀವು ಉಗುಳ್ತೀರಾ, ಕಸ ಒಗೀತೀರಾ? ಯಾಕೆ ಯಾಕೆ ಯಾಕೆ ಯಾಕೆ ವಿಚಾರ ಮಾಡಿ ಹಾಡನ್ನು ಕೇಳಿ ಮಜಾ ಮಾಡಿ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ ಈ ವಿಶೇಷ ಆಫರ್ 31 August 2026 ಮಾತ್ರ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ ನಿಯಮಗಳು ಅನ್ವಯ

வேணு துவனி 91.4 FM இது KLE கனசும் பழக்க வியாமட்ட முதல சமுதாய வானொலி கேந்திரே ஒந்திக்கு நானு மாஞ்சுநாத் பை ஆத்மீய ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವತಂತ್ರವಾಗಿ ಮಾತನಾಡುತ್ತಿದ್ದೇನೆ ನಾನು, ಖುಷಿಯಿಂದ ಇದ್ದೇನೆ ನಾನು, ಒಳ್ಳೆ ನಾಗರಿಕರಾಗ್ಲಿಕ್ಕೆ ಏನೆಲ್ಲ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ನಾನು. ಮನೆ ಹೆಂಗೆ ಸ್ವಚ್ಛವಾಗಿ ಇಟ್ಕೋತಿರೋ ಹಾಗೆ ನಮ್ಮ ಊರು, ಆ ಊರಲ್ಲಿ ಬಳಸೋ ಆ ಲೈಟ್ ಕಂಬ ಲೈಟ್ ಇರಲಿ ಅಥವಾ ನಮ್ಮ ಡಸ್ಟ್ಬಿನ್ ಇರಲಿ, ಸಾರ್ವಜನಿಕ ಡಸ್ಟ್ಬಿನ್ಗಳು ಇರ್ತಾವ, ತೊಂಬೆ ತೊಳುತ್ತಿರ್ತಾವ, ಯಾರಿಗೂ ಟೆನ್ಷನ್ ಇರೋದಿಲ್ಲ, ಬಂದು ಬಂದು ಒಗಿತಿರ್ತೀರಾ. ಆದರೆ ಆತ್ಮೀಯರೇ, ನಾನು ಹೇಳೋದಿಷ್ಟೇ, ಆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು. ಈಗ ಯಾರು ಒಬ್ರು ಮಾಡ್ತಾರಂತ ನೀವು ಕೈ ತೊಳ್ಕೋತೀರಿ, ಆ ಕೈ ತೊಳ್ಕೊಳ್ಳೋಕ್ಕಿಂತ ಹೆಚ್ಚು ನೀವೇ ಹೋಗಿ ಮಾಡಿದರೆ ಉತ್ತಮ, ಹೌದಲ್ವಾ? ಎಸ್, ಎರಡನೇ ಪಾಯಿಂಟೇ ಅದು. ಉತ್ತಮ ನಾಗರಿಕರಾಗಬೇಕು ಅಂದರೆ ಸ್ವಯ ಇಚ್ಛೆಯಿಂದ ಸ್ವಂತ ಒಂದು ಹೆಜ್ಜೆ ಇಡಲೇಬೇಕು. ಅರೇ, ಆ ನಮ್ಮ ಓಣಿಯಲ್ಲಿರೋ ಡಸ್ಟ್ಬಿನ್ ತುಂಬಿದೆ, ಅದ್ರ ಬಗ್ಗೆ ನಾನೇ ಏನಾದ್ರು ಮಾಡ್ತೇನೆ, ಇನ್ನೊಬ್ಬರ ಬಗ್ಗೆ ಯಾಕೆ ಕಾಳಜಿ ಮಾಡೋದು? ನಡೀರಿ. ಈಗಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ದಿನ, ಈಗಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಆತ್ಮೀಯರೇ, ಯಾವುದೇ ಒಂದು ನಿಮಗೇನಾದರೂ ಸಹಾಯ ಬೇಕು, ಸರ್ಕಾರಿಗೆ ಏನಾದರೂ ತಲುಪಿಸ್ಬೇಕು ಅಂದರೆ ಅತಿ ಹೆಚ್ಚು ಏನು ಇದಿಲ್ಲ, ಜಸ್ಟ್ ಒಂದು ಫೋಟೋ ತೆಗಿರಿ, ಅವರನ್ನು ಟ್ವಿಟರ್ನಲ್ಲಿ ಟ್ಯಾಗ್ ಮಾಡ್ಬೋದು, ಮುಗ್ದು ಹೋಯ್ತು ಕತಿ. ಆದ್ಮೇಲೆ ನೆಕ್ಸ್ಟ್ ಡೇ ರಿಪೇರ್ ಆಗುತ್ತೆ, ನೆಕ್ಸ್ಟ್ ಡೇ ಸಮಸ್ಯೆಗೆ ರಾಮಬಾಣ. ಆದರೆ ಅದನ್ನು ಬಿಟ್ಟು ಯಾರು ಮಾಡ್ತಾರೆ ಬಿಡಪ್ಪ ಮಂಜುನಾಥ, ನಮಗೇನೈತಿ, ಹೌದಲ್ವಾ? ಹಂಗೆ ಆಟಿಟ್ಯೂಡ್ ಇಟ್ಕೋಬೇಡಿ. ಏನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಒಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ, ಇದು ಇವತ್ತಿನ ಕಾರ್ಯಕ್ರಮ ಸ್ವತಂತ್ರ ದಿನ ಸ್ಪೆಷಲ್. ನಾನು ಮಂಜುನಾಥ್ ಪೈ. ಉತ್ತಮ ನಾಗರಿಕರಾಗುವುದು ಹೇಗೆ? ದೇಶದ ಮೇಲೆ ಪ್ರೇಮ 365 ದಿನ ಕೊನೆಯ ಉಸಿರಿರುವವರೆಗೂ ಇಟ್ಕೋಬೇಕು ಇವತ್ತಿನ ದಿನ, ಮತ್ತು ಆ ಒಂದು ರಿಪಬ್ಲಿಕ್ ಡೇ ಅಷ್ಟೇ ಇಟ್ಕೊಳ್ಳೋದಲ್ಲ. ಆತ್ಮೀಯರೇ, ಉತ್ತಮ ನಾಗರಿಕರಾಗೋಣ ಅಂತ ಹೇಳಿದೆ. ಬ್ರೇಕ್ನ ಮುಂಚೆ ಹೇಳ್ತಾ ಇದ್ದೆ ನಾನು ಕಿ ಅರೆ ಸ್ನೇಹಿತರೆ, ನಿಮಗೆ ಯಾರಾದರೂ ಇನ್ನೊಬ್ಬರು ಮಾಡ್ತಾರೆ ತಗೋಬಂಜು, ನಮ್ದೇನೈತಿ, ಓಣ್ಯಾಗ ಒಂದು ಸ್ವಲ್ಪ ಲೈಟ್ ಕಂಬ ಖರಾಬಾಗೈತಿ, ಆ ಮನೆಯವ್ರು ಮಾಡ್ತಾರೋ, ನಮ್ದೇನೈತಿ ಅಂತ ನಮ್ದೇನೈತಿ ಅಂತ ಹೇಳಬೇಡ್ರಿ. ಆ ಲೈಟ್ ಕಂಬ, ಆ ರೋಡು, ಆ ಡಸ್ಟ್ಬಿನ್ನು, ಆ ನಳ ಎಲ್ಲ ನೀವು ಬಳಸ್ತೀರಾ, ಸೊ ನಿಮ್ಮ ಜವಾಬ್ದಾರಿನೂ ಆಗುತ್ತೆ. ಅದಕ್ಕೆ ಹೇಳೋದು ನಾನು, ಆತ್ಮೀಯರೇ, ಕಿ ಪ್ರೀತಿಯಿಂದ ಲೈಫಲ್ಲಿ ಒಂದು ಹೆಜ್ಜೆ ನೀವು ಇಡಿ ಉತ್ತಮ ನಾಗರಿಕರಾಗಲಿಕ್ಕೆ. ನಡೀರಿ, ವಾಪಸ್ ಬರೋಣ. ಮನೆ ಸ್ವಚ್ಛವಾಗಿಡ್ತೀರಲ್ರಿ, ಈಗ ದೇವ್ರ ಗುಡಿ ಎಷ್ಟು ಚೆನ್ನಾಗಿರ್ತೀರ. ಆತ್ಮೀಯರೇ, ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ದೇವ್ರ ಗುಡಿ ಥರಾನೇ ನಮ್ಮ ಮನೆಯಲ್ಲಿರೋ ದೇವ್ರ ಗುಡಿ ಆ ನೈಸರ್ಗಿಕ ಸ್ಥಳನೂ, ಎಸ್, ಎರಡೂ ಕಡೆ ಸೇಮ್ ಫೀಲಿಂಗ್ ಬರುತ್ತೆ. ಆ ಎರಡೂ ಸೇಮ್ ಫೀಲಿಂಗನ್ನು ನಾವು ಅನುಭವಿಸ್ತೇವೆ, ಎಂಜಾಯ್ ಮಾಡ್ತೇವೆ. ಆದರೆ ನಮ್ಮ ಮನೆಯಲ್ಲಿರೋ ದೇವ್ರ ಗುಡಿಯಾಗ ನಾವು ಬಿರಿಯಾನಿ ಪ್ಯಾಕೆಟಾ, ಬಿಯರ್ ಬಾಟಲ ತೆಗೆದು ಒಡೆದು ಹೋಗ್ತೇವೋ ಇಲ್ಲ, ಬಟ್ ಯಾಕೆ ನೈಸರ್ಗಿಕ ಸ್ಥಳದಲ್ಲಿ ಹೋಗಿ ಆ ಒಂದು ಕೆಲಸ ಮಾಡ್ತೇವೆ? ಉತ್ತಮ ನಾಗರಿಕರ ಇಲ್ಲ. ಬಟ್ ಇನ್ನೊಂದು, ನೀವು ಅಲ್ಲಿ ಹೋಗಿ ನೀವು ಎಂಜಾಯ್ ಮಾಡಿ ನಿಮ್ಮ ಕಸವನ್ನು ತೆಗೆದು ಕಸದ ಬುಟ್ಟಿಯಲ್ಲಿ ಹಾಕಿದರೆ ಉತ್ತಮ ನಾಗರಿಕರು. ಇನ್ನೊಂದು ಒಳ್ಳೆ ಪಾಯಿಂಟನ್ನು ಹೇಳಬೇಕು, ಅಲ್ಲಿ ಹೋದಾಗ ನೀವು ಎಂಜಾಯ್ ಮಾಡಿ, ಎಂಜಾಯ್ ಮಾಡಿದ ತಕ್ಷಣ ನೀವು ನಿಮ್ಮ ಕಸವನ್ನು ಸಂಗ್ರಹಿಸ್ತಿರಲ್ಲ, ಅಲ್ಲಿ ಆಜುಬಾಜು ಬಿದ್ದಿದ್ದ ಕಸನೂ ಒಂದು 5 ನಿಮಿಷವೋ 10 ನಿಮಿಷವೋ 10 ಜನ ಹೋಗಿದ್ರಂದ್ರೆ 10 ಜನ ಎಷ್ಟು, 20 ಕೈಗಳು, ವಾಹ್, ಅತಿ ಉತ್ತಮವಾಗಿ ಸ್ವಚ್ಛವಾಗುತ್ತೆ. ಅದನ್ನು ನೋಡಿ ನಿನ್ನ 5 ಮಂದಿ ಫಾಲೋ ಮಾಡಿದ್ರೆ ಆ ಸ್ಥಳದಲ್ಲಿರೋ ಎಲ್ಲ ಕಸನೂ ಸ್ವಚ್ಛವಾಗುತ್ತೆ. ಉತ್ತಮ ನಾಗರಿಕರಾಗಬೇಕು ಅಂದರೆ ಆತ್ಮೀಯರೇ, ಇದು ಒಂದು ಮಾರ್ಗ. ಹಾಡನ್ನು ಕೇಳಿ ಮಜಾ ಮಾಡಿ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಸ್ವಾತಂತ್ರ ದಿನದ ಹಾರ್ದಿಕ ಶುಭಾಶಯಗಳು. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಒಳ್ಳೆ ನಾಗರಿಕರು ಹೇಗೆ ಆಗಬಹುದು? ಏಕೆಂದ್ರೆ ಆತ್ಮೀಯರೇ, ಒಳ್ಳೆ ನಾಗರಿಕರಾಗಬೇಕು ಅಂದ್ರೆ ದೇಶದ ಪ್ರತಿ ಪ್ರೇಮ ಇರಬೇಕು. ದೇಶ ನಮ್ದು, ಮನೆ ಮಾತ್ರ ನಮ್ದಲ್ಲ ಆತ್ಮೀಯರೇ. ಈಗ ನಾನು ಹೇಳಿದೆ, ನೈಸರ್ಗಿಕ ಸ್ಥಳಕ್ಕೆ ನಾವು ಹೋಗ್ತೇವೆ, ಹೇಗೆ ಟ್ರಿಪ್ ಗಿಪ್. ಹಾ, ಬಹಳಷ್ಟು ಜನರು ಟ್ರಿಪ್ ಮಾಡ್ತಾರೆ. ಆ ಟ್ರಿಪ್ಪಿನಲ್ಲಿ ಹೋಗಿ ವಾಪಸ್ ಬರುವಾಗ ಹಿಂದೆ ತಿರುಗಿ ನೋಡಿದರೆ ಹಾಗೇ ಇರಬೇಕು ಆ ಸ್ಥಳ. ಆದರೆ ಆ ಟ್ರಿಪ್ಪಿಗೆ ಹೋಗಿ ವಾಪಸ್ ಬಂದಾಗ ಆ ಕಡೆ ಕ್ಯಾರಿ ಬ್ಯಾಗ್ ಬಿದ್ದಿರ್ತದೆ, ಈ ಕಡೆ ಪೇಪರ್ ಬಿದ್ದಿರ್ತದೆ, ಅದು ಬಿದ್ದಿರ್ತದೆ, ಇದು ಕಸ ಮಾಡಿ ಬಂದಿರ್ತೇವೆ. ಆತ್ಮೀಯರೇ, ಈ ದೃಶ್ಯ ಪ್ರತಿ ವರ್ಷ ಮಳೆ ಖತಮ ಆದ ತಕ್ಷಣ, ಮಳೆ ಮುಗಿದಾದ ತಕ್ಷಣ ಅಥವಾ ಮಳೆ ಇದ್ದಾಗಲೂ ಎಷ್ಟೋ ನೈಸರ್ಗಿಕ ಸ್ಪಾಟ್ಗಳು ನಮ್ಮ ಬೆಳಗಾವಿಯಲ್ಲಿದೆ. ಆ ಒಂದು ಸ್ಥಳಕ್ಕೆ ಹೋಗಿ ಅಪ್ಪ ದೇವರ ಸ್ನೇಹಿತರೆ ಎಲ್ಲ ಹಾಳು ಮಾಡಿ ಬಂದಿರ್ತಾರೆ, ಆದರೆ ಎಷ್ಟು ಪುಣ್ಯಾತ್ಮರು ಇರ್ತಾರೆ. ಅಂಥ ಸ್ಥಳಕ್ಕೆ ಹೋಗುವ ಉದ್ದೇಶನೇ ಸ್ವಚ್ಛತೆಗೋಸ್ಕರ. ಎಲ್ಲರೂ ಮಾಡಿರುವ ಅಸ್ವಚ್ಛತೆಯನ್ನು ಸ್ವಚ್ಛಗೊಳಿಸಲು ಹೋಗ್ತಾರೆ. ಅವರಿಗೆ ಇಲ್ಲಿಂದ ನಮಸ್ಕಾರ. ಅವರಿಗೆ ಇದೆ ಪ್ರೀತಿ ನಿಸರ್ಗದ ಮೇಲೆ, ದೇಶದ ಮೇಲೆ. ಆತ್ಮೀಯರೇ, ಅದಕ್ಕೆ ಹೇಳೋದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಉತ್ತಮ ನಾಗರಿಕರಾಗಿ ಸ್ವಾತಂತ್ರ್ಯ ದಿನವನ್ನು ಸೆಲೆಬ್ರೇಟ್ ಮಾಡಿ. ನಡೀರಿ ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ಈಗ ಹೇಳೋದಿಲ್ಲಪ್ಪ, ಹಾಡನ್ನೇ ಕೇಳಿ ಮಜಾ ಮಾಡಿ.

0: ಮಂಜುನಾಥ್ ಪೈ ಆತ್ಮೀಯ ಸ್ನೇಹಿತರೆ, ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಉತ್ತಮ ನಾಗರಿಕರು ಹೇಗಾಗುವುದು ಅಂತ ಸ್ವಲ್ಪ ಪಾಯಿಂಟ್ಸ್ಗಳು ಹೇಳ್ತಾ ಇದ್ದೆ. ಆದರೆ ಪಾಲಿಸಿ ಸ್ನೇಹಿತರೆ, ಪಾಲಿಸಲೇಬೇಕು. ಏಕೆಂದರೆ ಈಗ ನಾವು ಹೊರ ದೇಶಕ್ಕೆ ಹೋಗ್ತೇವೆ, ಅಲ್ಲಿ ಹೋಗಿ ಬಂದ ಕೂಡಲೇ ನಾವು ನಮ್ಮ ಭಾರತ ದೇಶಕ್ಕೆ ಭಯಕ್ಕೆ ಚಾಲು ಮಾಡಿದ್ವಿ. ಇಲ್ಲಿದು ಏನು ಬಿಡಪ್ಪ, ಏನು ಉದ್ಧಾರ ಆಗೋದಿಲ್ಲ. ಯಾಕೆ ಉದ್ಧಾರ ಆಗೋದಿಲ್ಲ, ನೀವು ಅದ್ರ ಪ್ರತಿ ಏನು ಹೆಜ್ಜೆ ಇಟ್ಟಿದ್ದೀರಾ? ನನ್ನ ಒಬ್ಬ ಗೆಳೆಯ ಹೋಗಿದ್ದ ಹೊರ ದೇಶಕ್ಕೆ ವಾಪಸ್ ಹೋಗಿ ಬಂದ. ನಾವು ಅನ್ನಾಕತ್ರಿಪ್ಪ, ಹೇಯ್ ಇಂಡಿಯಾನಿಗೆ ಏನಿಲ್ಲ, ದಿಸ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಇಂಡಿಯಾ, ದಿಸ್ ಇಸ್ ನಾಟ್ ಡೆವಲಪಿಂಗ್ ಕಂಟ್ರಿ, ದ ಪೀಪಲ್ ಆಫ್ ಯರ್.
1: ನಾನಂದೆ, ಹುಟ್ಟಿದಿ ಎಲ್ಲಿಯಪ್ಪ,
0: ಎಲ್ಲಿ ಹುಟ್ಟಿದೀಯಾ ಅಂತ ಕೇಳಿದ ತಕ್ಷಣ ಗಪ್ಪಾದ. ಆತ್ಮೀಯರೇ, ಇಷ್ಟೆಲ್ಲ ಮಾತನಾಡವ ಅವ ಸಿಗರೇಟ್ ಪಾಕಿಟ್ ಅಲ್ಲೇ ಒಗ್ದಾನ ರೋಡ್ ಮೇಲೆ. ನಾನಂದೆ, ಇದ ನೀ ಆ ಹೊರ ದೇಶದಲ್ಲಿ ಎಲ್ಲಿ ಇದ್ದೆ ಅಲ್ಲಿ ಮಾಡ್ಬೋದಾ? ಇಲ್ಲ, ಮತ್ತೆ ಇಲ್ಲಿ ಯಾಕೆ ಮಾಡಾಗುತ್ತೆ? ಹೇ, ಇದೇನಾ ಇಂಡಿಯಾ, ಇಂಡಿಯಾಗ ಸ್ವತಃ ಭಯ ಉಂಟು, ಇಂಡಿಯಾಗ ಸ್ವತಃ ಬೈಕೋತ ಅಸ್ವಚ್ಛತೆಯೂ ಮಾಡವ, ಇದು ಹೆಂಗಪ್ಪ ಸಾಧ್ಯ? ಆತ್ಮೀಯರೇ, ಇಷ್ಟು ಜನ, ಇವ ಒಬ್ಬವನ್ನೇ ಅಲ್ಲ, ಎಷ್ಟೋ ಜನ ಇದ್ದಾರೆ ಹಿಂಗೆ ನಮ್ಮ ಭಾರತ ದೇಶಕ್ಕೆ ಹೊರ ದೇಶಕ್ಕೆ ಹೋಗಿ ವಾಪಸ್ ಬಂದಾಗ ಹೇಳ್ತಾರೆ, ಏ ಇಲ್ಲೇನಿಟ್ಟಿಲ್ಲ, ಇಲ್ಲೇನಿಟ್ಟಿಲ್ಲ, ಇಲ್ಲೇನಿಟ್ಟಿಲ್ಲ ಅಂದರೆ ಇಲ್ಲಿರಾಕ ಹೋಗ್ಬೇಡ, ಕರೋನಾ ಮಹಾಮಾರಿ ಆದ ತಕ್ಷಣ ಯಾಕೆ ವಾಪಸ್ ಬಂದ್ರಿ? ಆತ್ಮೀಯರೇ, ಒಂದು ಮಾತು ಹೇಳ್ತೇನೆ, ಭಾರತ ದೇಶದಲ್ಲಿ ಇರೋ ಎಷ್ಟೋ ಜನರು ಇರ್ತಾರೆ, ಎಷ್ಟೋ ಜನರಲ್ಲಿ ತಮ್ಮದೇ ಆದಂಥ ವಿಚಾರ. ಈಗ ನಾನು ಹೇಳ್ತಾ ಇದ್ದೇನೆ, ಸ್ವಚ್ಛತೆ ಕಾಪಾಡಿ, ಇನ್ನೊಬ್ಬರಿಗೆ ಅದ್ರ ಬಗ್ಗೆ ಕೇಳ್ತಾರೆ, ಬಿಡೋ ಮಾರ ಅಂತ ಅಲ್ಲೇ ಕಸ ಒಗಿತಾರೆ. ಬಟ್ ಅದನ್ನು ನೋಡಿ ನಾವು ಗುಂಪಲ್ಲಿ ಗುಂಪಾಗಿ ನಾವು ಕಸ ಒಗೆವ. ನಾನು ಒಂದು ಕಸ ಅಲ್ಲೇ, ನಾನು ಒಂದು ಕಸ ಇಲ್ಲಿ ಒಗೆದ ನಂದೇನಾಗ್ತದೆ ಬಿಡಪ್ಪ ಅಂತ ತಿಳ್ಕೊಳ್ಳೋರಿಗೆ ಹೇಳ್ತೇನೆ, ಆ ಒಬ್ಬರು ವ್ಯಕ್ತಿ ಒಂದು ಬದಲಾವಣೆ ತರಲಿಕ್ಕೆ ಸಾಕು. ಎಸ್ ರೀ ಸ್ನೇಹಿತರೆ, ಒನ್ ಪರ್ಸನ್ ಕ್ಯಾನ್ ಮೇಕ್ ಡಿಫ್ರೆನ್ಸ್. ಅದಕ್ಕೆ ಹೇಳೋದು ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಹಾಡನ್ನ ಕೇಳಿ.

0: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनी पर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
1: ಬೆಳಗಾವಿಯ ಆಭರಣ ಪ್ರಿಯರಿಗೆ ಸುವರ್ಣಾವಕಾಶ. ಮುಂಬೈನ ಪ್ರತಿಷ್ಠಿತ ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್ ವತಿಯಿಂದ 65 ವರ್ಷಗಳ ಶ್ರೀಮಂತ ಪರಂಪರೆಯೊಂದಿಗೆ ವಿಶೇಷ ಆಭರಣ ಪ್ರದರ್ಶನ. ಅಪೂರ್ವ ವಿನ್ಯಾಸಗಳ ವಿಶಿಷ್ಟ ಆಭರಣಗಳ ಕಲೆಕ್ಷನ್ ಅನ್ನು ಕಣ್ತುಂಬಿಕೊಳ್ಳಿ. ಆಗಸ್ಟ್ 14, 15, 16 ಮತ್ತು 17 ರಂದು ಮಾತ್ರ. ಸಮಯ ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ಹೋಟೆಲ್ ರಾಜ್ಪಥ್ ಬೇಕನ್, ಚಿತ್ರ ಟಾಕೀಸ್ ಪಕ್ಕದಲ್ಲಿ, ಹನ್ಸ್ ಟಾಕೀಸ್ ರಸ್ತೆ, ಬೆಳಗಾವಿ. ವಿಶೇಷ ಕೊಡುಗೆ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 25ರವರೆಗೆ ರಿಯಾಯಿತಿ. ಕೇವಲ 4 ದಿನಗಳ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್, ಪರಂಪರೆಯ ಆಭರಣ, ನಂಬಿಕೆಯ ಹೆಸರು.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100ರಷ್ಟು ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026ರವರೆಗೆ ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೇನೆ ಉತ್ತಮ ನಾಗರಿಕರು ಹೇಗಾಗುವುದು. ಆತ್ಮೀಯರೇ, ಇದು ಯಾಕೆ ಅಂದ್ರೆ ಸ್ವತಂತ್ರ ದಿನದ ಆ ಒಂದು ಇವತ್ತಿನ ಈ ಹಬ್ಬ, ಈ ಎಸ್ ಹಬ್ಬ ಅಂತ ಹೇಳ್ತಾ ಇದ್ದೇನೆ. ಬಟ್ ಈ ಹಬ್ಬ ಪ್ರತಿನಿತ್ಯ ಇರಬೇಕು. ಇವತ್ತಿನ ದಿನ ನಾವು ನೋಡ್ತೇವೆ ಎಲ್ಲರೂ ಹೊಸ ಬಟ್ಟೆ, ವೈಟ್ ಕಲರ್ ಬಟ್ಟೆಯನ್ನು ಧರಿಸಿ ಫಸ್ಟ್ ಕ್ಲಾಸ್ ಆಗಿ ಬಂದಿರ್ತೀರಾ, ಧ್ವಜಾರೋಹಣ ಆಗುತ್ತೆ. ಎಸ್, ಆದ ತಕ್ಷಣ ನಾನು ನೋಡಿರುವ ದೃಶ್ಯಗಳು ಪ್ರತಿ ವರ್ಷ ಹೇಳ್ತೇನೆ, ಯಾಕಂದ್ರೆ ಪ್ರತಿ ವರ್ಷ ಹೇಳೋ ಅವಶ್ಯಕತೆ ಇದೆ. ಸ್ನೇಹಿತರೆ, ನೀವು ಧರಿಸಿರುವ ಆ ಚಿಕ್ಕ ಚಿಕ್ಕ ಈ ನಮ್ಮ ಬಾವುಟ, ದೇಶದ ಬಾವುಟ, ದೇಶದ ಇದು ಏನಂತಾರೆ, ನಾವು ಹಾಕೊಂಡಿರ್ತೇವೆ ಇದನ್ನ ಏನು ಮಫ್ಲರು, ಅದು ನಾನು ರೋಡಲ್ಲಿ ಬಿದ್ದಿರುವುದು ನೋಡಿ ಕಣ್ಣಾಗಿ ನೀರು ಬರುತ್ತೆ. ನಾನು ಹೇಳ್ತೇನೆ ನಿಮಗೆ, ಇವತ್ತಿಗೆ ನಮ್ಮ ರಾಜ್ಯೋತ್ಸವದಿಂದ ಒಂದು ಘಟನೆ, ನಾನು ವಾಪಸ್ ಹೋಗ್ತಾ ಇದ್ದೆ, ಒಂದು ಒಳ್ಳೆ ನಮ್ಮ ಕರ್ನಾಟಕದ ಬಾವುಟ ಸಿಕ್ತು ಮಫ್ಲರು, ಅದು ಇವತ್ತಿಗೂ ನನ್ನೊಂದಿಗಿದೆ, ಅದನ್ನೇ ಹಾಕೊಂಡು ತಿರುಗಾಡ್ತೀನಿ ನಾನು. ನಾನೇನು ಹೊಸ ತಗೊಳ್ಳಿಕ್ಕೆ ಹೋಗಿಲ್ಲ. ಒಂದು ಇನ್ನೊಂದು ಜೆಂಡಾ ಬಿದ್ದಿರ್ತದೆ, ಭಾರತ ದೇಶದ ಜೆಂಡಾ ಬೀಳುವುದು ರೋಡ್ನಲ್ಲಿ, ಆ ದೃಶ್ಯ ನೋಡ್ಲಿಕ್ಕೆ ನನಗೆ ಆಗೋದಿಲ್ಲ ಆತ್ಮೀಯರೇ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಇವತ್ತಿನ ದಿನ ನೀವು ಫುಲ್ ಫಸ್ಟ್ ಕ್ಲಾಸ್ ಆಗಿ ಎಂಜಾಯ್ ಕೂಡ ಮಾಡಿ, ಆದರೆ ಬಾವುಟ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಸ್ವಾತಂತ್ರ್ಯ ದಿನದ ಸ್ಪೆಷಲ್ ಕಾರ್ಯಕ್ರಮ. ಎಸ್, ಉತ್ತಮ ನಾಗರಿಕರು ಹೇಗಾಗಬಹುದು? ಬಾವುಟವನ್ನ ಒಗಿಲಿಕ್ಕೆ ಹೋಗ್ಬೇಡ್ರಿ, ಒಗೆದಿದ್ದೇನಾದ್ರು ಕಂಡರೆ ಪ್ಲೀಸ್ ಅದನ್ನ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಆತ್ಮೀರೆ, ಚಲೋ ಅನ್ಸ್ತದ ಇಲ್ಲಲ್ವಾ? ಒಂದು ಎರಡನೇದು ಬಹಳ ಉತ್ತಮವಾದ ವಿಷಯ, ಇವತ್ತಿನ ದಿನ ನೀವು ಎಷ್ಟು ಪ್ರೀತಿಯನ್ನ ಭಾರತ ದೇಶದ ಪ್ರತಿ ತೋರಿಸ್ತಿರೋ ಅಷ್ಟೇ ಪ್ರೀತಿಯನ್ನ ಸ್ವಾತಂತ್ರ್ಯ ಹೋರಾಟಗಾರರು ಯಾರಿದ್ದಾರೆ, ನಿಮ್ಗೆ ಯಾರು ಬೇಕಾದನ್ನ ತಗೊಳ್ಳಿ, ಅವ್ರ ಬಗ್ಗೆ ಒಂದು ಪೇಜ್ ಓದಿ. ಇಷ್ಟೇ ಹೇಳೋದು ಆತ್ಮೀಯರೇ. ಏಕೆ ಹೇಳ್ತೇನೆ, ನಮಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ ಆತ್ಮೀಯರೇ. ನಾವು ಟೇಕನ್ ಫಾರ್ ಗ್ರಾಂಟೆಡ್ ಜನರೇಷನ್ ಆಗಿಬಿಟ್ಟಿದ್ದೇವೆ. ಅದಕ್ಕೆ ಹೇಳೋದು, ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಶಹೀದ್ ಭಗತ್ ಸಿಂಗ್ ಅವ್ರ ಬಗ್ಗೆ ಓದಿ, ಅವ್ರು ಎಷ್ಟು ಕಷ್ಟ ಪಟ್ಟರು, ಅದ್ರ ಬಗ್ಗೆ ಸಿನಿಮಾನೂ ಇದೆ. ನೀವು ನಡೀರಿ, ಟಾಸ್ಕ್ ನಂಬರ್ 2, ನೀವು ನೋಡಿರುವ ಮೊಟ್ಟ ಮೊದಲನೆಯ ಸ್ವತಂತ್ರ ದಿನದ ಪ್ರತಿ ಅಥವಾ ಸ್ವತಂತ್ರ್ಯ ಹೋರಾಟಗಾರರ ಸಿನಿಮಾ ಯಾವುದು? ನಾನು ಯಾವ್ದು ನೋಡಿದೆ ಅಂತ ಹೇಳ್ತೇನೆ. ಆದರೆ ಈ ಗೀತೆ ಆದ ತಕ್ಷಣ ಹಾಡನ್ನು ಕೇಳಿ ಮಾತಾಡೋಣ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ, ಇದು ಸ್ವತಂತ್ರ ದಿನ ಸ್ಪೆಷಲ್ ಕಾರ್ಯಕ್ರಮ. ಬ್ರೇಕ್ನ ಮುಂಚೆ ಏನ್ ಹೇಳಿದೆ, ನಾನು ನೋಡಿರುವ ಸ್ವತಂತ್ರ ಹೋರಾಟಗಾರರ ಚಿತ್ರ, ಮೊಟ್ಟ ಮೊದಲನೇದಾಗಿ ದ ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಜಯ್ ದೇವಗನ್ ಅವರ ಚಿತ್ರ ಇದೆ ಅಲ್ರಿ, ಅದನ್ನ ನೋಡಿದೆ. ನನಗೆ ಎಷ್ಟೋ ಗೆಳೆಯರು ಹೇಳಿದ್ರು ಬಾಬಿ ಡೇವಲ್ ಅವ್ರದ್ದು ಒಂದು ಇದೇ ಭಗತ್ ಸಿಂಗ್ ಮೇಲೆ ಮಚ ಅದ್ ನೋಡೋ ಅಂತ ನೋಡ್ತೀನಿ ಇವತ್ತಿನ ದಿನ 100%. ಆತ್ಮೀಯರೇ, ನೀವು ಯಾವ ಒಂದು ಸ್ವತಂತ್ರ ಹೋರಾಟಗಾರರ ಸಿನಿಮಾ ಅಥವಾ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಸಿನಿಮಾ, ಬಾರ್ಡರ್ ಚಿತ್ರಾರು ಬಿಡ್ರಿ ಪಾಡಿ, ಇಡೀ ಒಂದಂಗೆ ನಾವು ಹರಗಡ್ ಬಾರಿ ನೋಡಿದ್ದೇವೆ. ಬಾಲ್ಯದಲ್ಲಿ ಬಾರ್ಡರ್ ಚಿತ್ರ ನೋಡುವಾಗ ಸುನೀಲ್ ಶೆಟ್ಟಿ ಮಹಾಶಕ್ತಿ ಅಂತ ಹೋಗ್ತಾನಲ್ರಿ, ಅವತ್ತು ನಮ್ಮ ಅಣ್ಣ ಏನಂದ ರೇ ಪಾಕಿಸ್ತಾನವ್ರು ಬರ್ತಾರೆ, ಈಗ ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಪ್ಪ ಇದೇನಾಗ್ತಾ ಇದೆ. ಎಸ್ ರೀ ಸ್ನೇಹಿತರೆ, ಮೂರನೇತೆ ಇದ್ದಿರ್ಬೋದು ನಾನು ಅವತ್ತು ನೋಡಿರುವ ಬಾರ್ಡರ್ ಚಿತ್ರ. ಸೊ ನಡೀರಿ, ಟಾಸ್ಕ್ ಕೊಟ್ಟಿದ್ದೇನೆ ನಿಮಗೆ, ಸ್ವತಂತ್ರ ದಿನ ನೀವು ಮೊಟ್ಟ ಮೊದಲನೇದಾಗಿ ನೋಡಿರುವ ಚಿತ್ರ ಯಾವುದು ಅದು ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ಯಾರ ತಗೊತ್ತಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ ಹೋಗ್ತಾ ಹೋಗ್ತಾ ಹೇಳೋದು ಇಷ್ಟೇ. ಅಪ್ಪ ಅಮ್ಮ

0: ಕೊಡಿ ಮರ್ಯಾದೆ ಇಲ್ಲದಿದ್ರೆ ಜೀವನದಲ್ಲಿ ಸಿಗುತ್ತೆ ವದೆ. ಪೈಲಾಯನರ್ ಆಯಿ ಬಾಬಾ, ನಂತರ ಕಾಯಬಾ ಜಿನ್ನಕ್ಕಿ ಗಾವ್ತೆ ರೇ ಬಾಬಾ. ಜೋಬಿ ದೇಗ ಮಾಬಾಪ್ ಕೊತ್ರ ಜಿಂದಗಿ ಮೇ ವೋ ಕಲ್ಲಾಸ್ ನಾಲ್ಕೆ ದಿನದ ಜೀವನ ಅಂತ ಗುರು ಹಿರಿಯರು ಹೇಳಿದ್ದಾರೆ. ಮಂಜುನಾಥ್ ಪೈ ಏನ್ ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುತ್ತೆ. ಇಷ್ಟರಿ ಜೀವನ ಮತ್ತಿನ್ ಯಾಕಿರಿ ಮಾಡ್ತೀರಾ? ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ರೇಣು ಧ್ವನಿಯನ್ನ ಸದಾ ಕೇಳಿ ಸ್ನೇಹಿತರೆ. ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಹಂಗೈ ಎಲ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ನಿಮ್ ಕಡೆ ಈಗಿನ ಕ್ಷಣ? ಹಾ, ಇದು ಕೆಲವರಿಗೆ ಕನಸು. ಅದಕ್ಕೆ ಹೇಳುವುದು, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ ಅಂತ.
1: ನಾನು ಮಂಜುನಾಥ್ ಪೈ, ನಮಸ್ಕಾರ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣು ಧ್ವನಿ ಕೇಳಿಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತ ಅಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳ ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ಒಂದು ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲಿ ಒಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೆ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದರೆ ಅವ್ರು ಪಟ್ಟಂತಹ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

ಮನೋರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಕೆಎಲ್ಇ ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು, ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು ಕೇಳಿ ಕನಸು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಿತ್ತೂರು ಸಂಸ್ಥಾನದ ಇತಿಹಾಸದ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರೌಢಶಾಲೆ ತುರ್ಕರ್ಷಿಗೆ ಹಳ್ಳಿಯ ಮುಖ್ಯ ಶಿಕ್ಷಕರಾದ ಶ್ರೀ ಮಹೇಶ್ ನೀಲಕಂಠಚನ್ನಂಗಿಯವರು ಮಾಹಿತಿ ನೀಡಲಿದ್ದಾರೆ.
1: ಆತ್ಮೀಯರೇ, ನಾನು ಮಹೇಶ್ ನೀಲಕಂಠಚನ್ನಂಗಿ, ವೃತ್ತಿಯಿಂದ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕನಾಗಿ ಚನ್ನಮ್ಮನ ಕಿತ್ತೂರು ತಾಲೂಕಿನ ತುರ್ಕುರ್ಷಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ಮತ್ತು ಅಭಿರುಚಿ ಇತಿಹಾಸದ ಕುರಿತು ಓದು ಮತ್ತು ಬರಹ. ಹಾಗಾಗಿ ಸಹಜವಾಗಿ ನಾನು ಕಾರ್ಯನಿರ್ವಹಿಸತಕ್ಕಂಥ ಕ್ಷೇತ್ರದಲ್ಲಿ ಸೂರ್ಯಮುಳುಗದ ಸಾಮ್ರಾಜ್ಯಕ್ಕೆ ಸಡ್ಡು ಹೊಡೆದು ಆ ಸೂರ್ಯಮುಳುಗದ ಸಾಮ್ರಾಜ್ಯ ಕಿತ್ತೂರಿನಲ್ಲಿ ಅಸ್ತಂಗವಾಗುವಂತೆ ಮಾಡಿರ್ತಕ್ಕಂತಹ ಆ ಕಿತ್ತೂರು ಸಂಸ್ಥಾನದ ಕುರಿತು ನಾನು ಇವತ್ತು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ 1585 1824 ಅಂದ್ರೆ 239 ವರ್ಷಗಳ ಕಾಲ 12 ರಾಜರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಣಿ ಚೆನ್ನಮ್ಮ ಕಿತ್ತೂರು ಸಂಸ್ಥಾನದ ಆಡಳಿತವನ್ನ ನಡೆಸಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ಗಮನಿಸ್ತೀವಿ. 1585 ಬೆಳಗಾವಿಯ ಕೋಟೆಯನ್ನು ಕಟ್ಟಲಿಕ್ಕೆ ಹಿರೇಮಲ್ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ ಅಂತಕ್ಕಂತಹ ಸಹೋದರರಿಬ್ಬರು ನೆರವನ್ನು ನೀಡಿದ ಕಾರಣಕ್ಕಾಗಿ ಹುಬ್ಬಳ್ಳಿ ಪರಗಣ ಅಂದ್ರೆ ಇವತ್ತಿನ MK ಹುಬ್ಬಳ್ಳಿ ಸ್ಥಳವನ್ನ ಅವರು ಪಡ್ಕೊಳ್ತಾರೆ ಬಿಜಾಪುರದ ಸುಲ್ತಾನನಿಂದ. ಆ ನಂತರದಲ್ಲಿ ಸಂಪಗಾವನ್ನ ಆಡಳಿತವನ್ನಾಗಿ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಕಿತ್ತೂರು ಸಂಸ್ಥಾನದ 5ನೇ ದೊರೆಯಾಗಿರ್ತಕ್ಕಂಥ ಅಲ್ಲಪ್ಪಗೌಡ ದೇಸಾಯಿ ಕಿತ್ತೂರಿನ 5ನೇ ದೊರೆ. ಈತನ ಅವಧಿಯಲ್ಲಿ ಕಿತ್ತೂರು ಸಂಸ್ಥಾನದ ಆಡಳಿತ ಸಂಪಗಾವದಿಂದ ಕಿತ್ತೂರಿಗೆ ವರ್ಗಾವಣೆ ಆಗತ್ತೆ. ಇದಕ್ಕೆ ಕಾರಣ ಐತಿಹ್ಯಗಳೇನಿಲ್ಲ, ವಾಸ್ತವಗಳೇ ಇದ್ದಾವೆ. 1783 ಔರಂಗಜೇಬನ ಮಗ ಬೆಳಗಾವ್ ಮೇಲೆ ದಾಳಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂಪಗಾವದ ಮೇಲೆ ದಾಳಿ ಮಾಡ್ತಾನ ಅಂತಕ್ಕಂಥ ಮಾಹಿತಿಯನ್ನ ಅರ್ಥ ಬಿಟ್ಟು ಮುಂದಾಲೋಚನೆಯಿಂದ ಮತ್ತು ಸಂಸ್ಥಾನದ ಸುರಕ್ಷತೆಯ ದೃಷ್ಟಿಯಿಂದ ಏನ್ ಮಾಡ್ತಾರೆ ಅಂತಂದ್ರೆ ಕಿತ್ತೂರಿನ ಆಡಳಿತವನ್ನ ಸಂಪಗಾವದಿಂದ ಕಿತ್ತೂರಿಗೆ ವರ್ಗಾವಣೆ ಮಾಡ್ತಾರೆ. ಈ ಅಲ್ಲಪ್ಪಗೌಡ ದೇಸಾಯಿ 1660 to 1691 32 ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನ ನಡೆಸಿದ. ಈತನ ಅವಧಿಯಲ್ಲಿಯೇ ಕಿತ್ತೂರು ಕೋಟೆ ನಿರ್ಮಾಣವಾಯಿತು ಅಂತಕ್ಕಂಥ ಪ್ರತೀತಿ ಇದೆ. 1676 to 1787 ಅವಧಿಯಲ್ಲಿ ಕಿತ್ತೂರು ಕೋಟೆ ಮತ್ತು ಅಲ್ಲಿಯೇ ಇರತಕ್ಕಂತಹ ಅಥವಾ ಕಿತ್ತೂರು ಕಲ್ಮಠಕ್ಕೆ ಮಾರ್ಗದರ್ಶನವನ್ನ ಮಾಡಲಿಕ್ಕೆ ಇರ್ತಕ್ಕಂಥ ರಾಜಗುರುಗಳಿಗೆ ಆ ಕಲ್ಮಠ ಮತ್ತು ಚೌಕಿ ಮಠವನ್ನ ಅಲ್ಲಪ್ಪಗೌಡ ದೇಸಾಯಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಇದಾದ ನಂತರದಲ್ಲಿ ಕಿತ್ತೂರಿನಲ್ಲಿ ಬರ್ತಕ್ಕಂತಹ ನಂತರದ ಪ್ರಮುಖ ದೊರೆ ಯಾರು ಅಂತಂತಂದ್ರೆ ಮಲ್ಲಸರ್ಜ ದೇಸಾಯಿ. 1782 to 1816 ಕಿತ್ತೂರಿನ ಆಡಳಿತವನ್ನ ನಡೆಸಿರ್ತಕ್ಕಂತಹ ಮತ್ತು ಬಹಳಷ್ಟು ಭಾರತದ ಅಂದಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಬಹಳ ಒತ್ತಡದ ದಿನಮಾನಗಳು. ಯಾಕೆ ಅಂತಂದ್ರೆ ಒಂದು ಕಡೆಗೆ ಭಾರತದಲ್ಲಿ ಹೈದರಾಬಾದಿನ ನಿಜಾಮ, ಇನ್ನೊಂದು ಕಡೆಗೆ ಪೇಶ್ವೆಗಳು, ಇನ್ನೊಂದು ಕಡೆಗೆ ಇಂಗ್ಲಿಷರು, ಟೀಪು ಸುಲ್ತಾನ, ಇವರೆಲ್ಲರ ಮಧ್ಯೆ ಸಣ್ಣ ಪುಟ್ಟ ಸಂಸ್ಥಾನಗಳು ಏನ್ ಮಾಡಬೇಕಾಗಿತ್ತು ಅಂತಂತಂದ್ರೆ ತಮ್ಮ ಅಸ್ತಿತ್ವವನ್ನ ಕಾಯ್ಕೊಳ್ಬೇಕಾಗಿತ್ತು. ಹಾಗಾಗಿ ಅಂದಿನ ಇರ್ತಕ್ಕಂಥ 3-4 ರಾಜಕೀಯ ಶಕ್ತಿಗಳಲ್ಲಿ ಯಾರು ಬಲಿಷ್ಠರಾಗ್ತಾರ ಅವ್ರ ಪರವಾಗಿ ನಿಲ್ತಕ್ಕಂತ ಒಂದು ಸಂಪ್ರದಾಯ ಅಂದಿನ ಸಣ್ಣ ಪುಟ್ಟ ಸಂಸ್ಥಾನಗಳಲ್ಲಿ ನಾವು ಕಾಣ್ತೀವಿ. 1782 to 1816 ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಮಲ್ಲಸರ್ಜ ದೇಸಾಯಿಯನ್ನ 1785 ಟೀಪು ಸುಲ್ತಾನ್ ಸೇನೆ ನವಲ್ಗುಂದ, ನರಗುಂದ ಮತ್ತು ಕಿತ್ತೂರಿನ ಮೇಲೆ ದಾಳಿ ಮಾಡುತ್ತದೆ. ಕಿತ್ತೂರಿನ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿ ಮತ್ತು ಆತನ ಆಪ್ತ ಸಹಾಯಕನಾಗಿರ್ತಕ್ಕಂಥ ಮಡಿವಾಳಪ್ಪ ಕುಂಬಾರನ್ನ ಟೀಪು ಸುಲ್ತಾನ್ ಬಂಧಿಸಿಕೊಂಡ್ಬಿಟ್ಟು ಇವತ್ತಿನ ಶ್ರೀರಂಗಪಟ್ಟಣದ ಕಬ್ಬಾಳ ದುರ್ಗದ ಹತ್ತಿರದಲ್ಲಿ 3 ವರ್ಷಗಳ ಕಾಲ ಬಂಧನದಲ್ಲಿ ಇಡ್ತಾನೆ. ಆದ್ರೆ ಚಾಣಾಕ್ಷತನದಿಂದ ಒಂದು ದಿನ ಯಾವುದೋ ಒಂದು ಅಚಾತುರ್ಯ ಘಟನೆ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಟೀಪು ಸುಲ್ತಾನನ ಪಾಳೆಯದಿಂದ ಮಲ್ಲಸರ್ಜ ದೇಸಾಯಿ ತಪ್ಪಿಸಿಕೊಂಡು ತಂಜಾವೂರಿಗೆ ಬರ್ತಾನೆ. ಕಾರಣ ತಂಜಾವೂರು ಅವತ್ತು ಬ್ರಿಟಿಷರ ಅಧೀನದಲ್ಲಿರುತ್ತದೆ. ಅಂದಿನ ಸಂದರ್ಭದಲ್ಲಿ ಅಂದ್ರೆ 1788 ಆಸುಪಾಸಿನಲ್ಲಿ ಬ್ರಿಟಿಷರಿಗೂ ಮತ್ತು ಟೀಪುಗೂ ಆಗ್ತಿರೋದಿಲ್ಲ. ಯಾಕಂದ್ರೆ ಅವಾಗ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಯಾರಿಗಳು ನಡೆತಿರ್ತವೆ. ಹಾಗಾಗಿ ಮತ್ತೆ ಟೀಪುವಿನಿಂದ ಆತಂಕ ಉಂಟಾದ್ರೆ ನಾವು ಸಹಜವಾಗಿ ಬ್ರಿಟಿಷರ ನೆರವನ್ನು ಪಡಿಬಹುದು ಅಂತೇಳಿ ಇರಬಹುದು ಅಂತಕ್ಕಂತ ಒಂದು ವಿಚಾರ ನನ್ನದಾಗಿದೆ. ಹಾಗಾಗಿ ತಂಜಾವೂರಿನಿಂದ ಬಬ್ಲೇಶ್ವರಕ್ಕೆ ಬರ್ತಾರೆ. ಬಬ್ಲೇಶ್ವರಕ್ಕೆ ಬರಲಿಕ್ಕೆ ಕಾರಣ ಅಂತಂದ್ರೆ ಮಲ್ಲಸರ್ಜ ದೇಸಾಯಿಯ ಮೊದಲ ಪತ್ನಿ ತಲ್ಲೂರಿನ ದೇಸ್ಗತಿಯ ಮಗಳಾಗಿರ್ತಕ್ಕಂಥ ರಾಣಿ ರುದ್ರಮ್ಮನ ಸಂಬಂಧಿಕರ ಮನೆ ಆ ಬಬ್ಲೇಶ್ವರ ಆಗಿರ್ತದೆ. ಹಾಗಾಗಿ ಆ ಬಬ್ಲೇಶ್ವರಕ್ಕೆ ಬರ್ತಾರೆ. ಬಬ್ಲೇಶ್ವರದಿಂದ ಬೈಲೊಂಗಲ ಮತ್ತು ಕಿತ್ತೂರಿಗೆ ಬರ್ತಾರೆ. ಹಾಗಾಗಿ ಮಲ್ಲಸರ್ಜ ದೇಸಾಯಿ ಕಿತ್ತೂರಿಗೆ ಬಂದದರ ಸ್ಮರಣಾರ್ಥವಾಗಿ ಯಾಕಂದ್ರೆ ಶ್ರೀರಂಗಪಟ್ಟಣದಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿ ತನ್ನ ಬಂಧನದಲ್ಲಿ ಇಟ್ಟಿರ್ತಕ್ಕಂಥ ಸಮೀಪದ ಸ್ಥಳದಲ್ಲಿ ಇರ್ತಕ್ಕಂಥ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವಿಗೆ ಪ್ರತಿನಿತ್ಯ ಪ್ರಾರ್ಥಿಸ್ಕೊಳ್ತಿದ್ದ, ನನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಆಗ್ಬೇಕು ಆಗ್ಬೇಕು, ನನ್ನನ್ನು ಬಿಡುಗಡೆ ಮಾಡಿದ್ರೆ ಅಥವಾ ಬಿಡುಗಡೆ ಆದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ನಾನು ಸಂಸ್ಥಾನದಲ್ಲಿ ಕಟ್ತಿದ್ದೆ ಅಂತೇಳಿ ಬೇಡ್ಕೊಳ್ತಿದ್ದ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಮಲ್ಲಸರ್ಜ ದೇಸಾಯಿ ಆ ಮರಳಿ ಬಂದ ನಂತರ ಇವತ್ತಿನ ಕಿತ್ತೂರು ಹತ್ರ ಇರ್ತಕ್ಕಂಥ ಚನ್ನಾಪುರ ಗ್ರಾಮದಲ್ಲಿ ಕರೆಮ್ಮ ದೇವಿಯ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು ಅದು ಮಲ್ಲಸರ್ಜ ದೇಸಾಯಿ. ಯಾವುದರ ಕಾರಣಕ್ಕಾಗಿ ಅಂತಂದ್ರೆ ಟಿಪ್ಪು ಸುಲ್ತಾನ್ ಮಲ್ಲಸರ್ಜ ದೇಸಾಯಿಯನ್ನ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಆ ಬಂಧನದಿಂದ ಬಿಡಿಸಿಕೊಂಡು ಬಂದಿರೋ ಸ್ಮರಣಕ್ಕಾಗಿ. ಇದಾದ ನಂತರದಲ್ಲಿ ಮಲ್ಲಸರ್ಜ ದೇಸಾಯಿ ಅಂದಿನ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿಯೇ ಬಹಳಷ್ಟು ಪ್ರವರ್ಧಮಾನಕ್ಕೆ ಬಂದು ದಕ್ಷಿಣ ಭಾರತದ ಪ್ರಮುಖ ರಾಜರುಗಳ ಸಾಲಿನಲ್ಲಿ ನಿಲ್ತಿರ್ತಾನೆ. ಇದೇ ಸಂದರ್ಭದಲ್ಲಿ ಪುನಾದ ಪೇಶ್ವೆ ಎರಡನೇ ಬಾಜಿರಾಯ್ 1812ರಲ್ಲಿ ತನ್ನ ಮನೆ ದೇವರಾಗಿರ್ತಕ್ಕಂಥ ಸೊಂಡೂರಿನ ಕಾರ್ತಿಕೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಿರ್ತಾನೆ. ದರ್ಶನಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಸಹಜವಾಗಿ ಅಂದಿನ ದೊಡ್ಡ ರಾಜಕೀಯ ಶಕ್ತಿ ಪೇಶ್ವೆ ಮಗಳ ಮನೆತನ ಆಗಿತ್ತು. ಹಾಗಾಗಿ ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ಸಂಸ್ಥಾನಗಳೆಲ್ಲವೂ ಸಹಿತ ಬಂದ್ಬಿಟ್ಟು ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಕಪ್ಪವನ್ನ ಕೊಟ್ಟು ಅವರನ್ನು ಗೌರವಿಸಿ ಮುಂದೆ ಕಳಿಸ್ತಕ್ಕಂತ ಒಂದು ಸಂಪ್ರದಾಯ ಇತ್ತು. ಆದ್ರೆ ಮಲ್ಲಸರ್ಜ ದೇಸಾಯಿ ಭೇಟಿಯಾಗ್ಲಿಕ್ಕೆ ನಿರಾಕರಿಸ್ತಾನೆ. ಅಂತ ಸಂದರ್ಭದಲ್ಲಿ ಪೇಶ್ವೆ ಎರಡನೇ ಬಾಜಿರಾಯ ತನ್ನ ಮನೆ ದೇವರಾಗಿರ್ತಕ್ಕಂಥ ಇವತ್ತಿನ ಬಳ್ಳಾರಿ ಜಿಲ್ಲೆಯ ಸೊಂಡೂರಿನ ಕಾರ್ತಿಕೇಯ ಸ್ವಾಮಿಗೆ ಹೋಗಿ ದರ್ಶನ ಮಾಡಿ ಮರಳಿ ಆ ಸೌಂದತ್ತಿಯ ಚಿದಂಬರೇಶ್ವರ ಮಠ ಬೈಲುಂಗಲದಲ್ಲಿ ಬಂದು ವಾಸ್ತವ್ಯ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿಗೆ ಪೇಶ್ವೆ ಬಾಜಿರಾಯನನ್ನ ಭೇಟಿಯಾಗಬೇಕು ಅಂತೇಳಿ ಒತ್ತಡ ಬರ್ತದೆ. ಮಲ್ಲಸರ್ಜ ದೇಸಾಯಿ ಪೇಶ್ವೆ ಬಾಜಿರಾಯನನ್ನ ಭೇಟಿಯಾಗ್ಲಿಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾನು ಮುಂದೆ ಹೋಗಿರ್ತೀನಿ, ಮಲ್ಲಸರ್ಜ ದೇಸಾಯಿಗೆ ಪೂನಾದಲ್ಲಿ ಬಂದು ನನ್ನನ್ನು ಕಾಣಲಿಕ್ಕೆ ಹೇಳು ಅಂತೇಳಿ ಪೇಶ್ವೆ ಎರಡನೇ ಬಾಜಿರಾಯ ಹೇಳಿ ಹೋಗ್ತಾನೆ. ಮಲ್ಲಸರ್ಜ ದೇಸಾಯಿ ಇನ್ನೇನು ಬಿಟ್ರೆ ತಪ್ಪಾಗ್ತದೆ ಅನ್ನೋ ಒಂದು ದೃಷ್ಟಿಕೋನದಿಂದ ಪೂನಾಕ್ಕೆ ಹೋಗಿ ಪೇಶ್ವೆ ಬಾಜಿರಾಯನನ್ನ ಭೇಟಿಯಾಗ್ಲಿಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆತನನ್ನ ಬಂಧಿಸಿ 3 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಇಡ್ತಾರೆ. ಆತ ಅನಾರೋಗ್ಯ ಪೀಡಿತನಾಗಿ ಜೀವ ಬಿಡುವುದು ಅಥವಾ ಆತನ ಜೀವ ಹೋಗುವುದು ಖಾತ್ರಿ ಆದ ನಂತರದಲ್ಲಿ ಎರಡನೇ ಬಾಜಿರಾಯ ಏನ್ ಮಾಡ್ತಾನೆ ಅಂತಂದ್ರೆ ಕಿತ್ತೂರು ಸಂಸ್ಥಾನಕ್ಕೆ ಮಾಹಿತಿಯನ್ನ ಕೊಟ್ಟು ಕಾರ್ಬಾರಿಗಳನ್ನ ಕರೆಸಿ ಆತನಿಗೆ ಮೇನೆಯಲ್ಲಿ ಕುಳ್ಳರಿಸಿ ಆತನನ್ನ ಪೂನಾದಿಂದ ಬಿಟ್ಕೊಳಿಸ್ತಾನೆ. ಪೂನಾದಿಂದ ಆತನನ್ನ ಕರ್ಕೊಂಡು ಬರ್ತಕ್ಕಂತಹ ಸಂದರ್ಭದಲ್ಲಿ ವಿಶ್ರಾಂತಿಗೆ ಇವತ್ತಿನ ಯಮಕನ್ಮಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಅರ್ಬಾಮಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರ್ತಕ್ಕಂತಹ ದುರ್ದುಂಡೇಶ್ವರ ಮಠದಲ್ಲಿ ಮಲ್ಲಸರ್ಜ ದೇಸಾಯಿ ವಿಶ್ರಾಂತಿಗೆ ಇಳಿದಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಯೇ ಆತ ಏನ್ ಮಾಡ್ತಾನೆ ಅಂತಂದ್ರೆ ನಿಧನ ಆಗ್ತಾನೆ. ಆ ಮಠ ಅವತ್ತು ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಗೆ ಬರಲಾರದೆ ಸಾಂಗ್ಲಿ ಸಂಸ್ಥಾನದ ವ್ಯಾಪ್ತಿಗೆ ಬರ್ತಿತ್ತು. ಹಾಗಾಗಿ ಮಲ್ಲಸರ್ಜ ದೇಸಾಯಿಯ ಶವವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ 1 ಗ್ರಾಮದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಂತ್ಯಕ್ರಿಯೆ ಮಾಡ್ತಾರೆ. ಆದ್ರೆ ಕೆಲವು ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತಂದ್ರೆ ಮಲ್ಲಸರ್ಜ ದೇಸಾಯಿಯ ಸಮಾಧಿಯನ್ನ ಕಿತ್ತೂರಿನಲ್ಲಿ ಮಾಡ್ತರು ಅಂತ ಹೇಳ್ತಾರೆ. ಆದ್ರೆ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿ 1 ಮಾಡ್ತಾರೆ. ಆದ್ರೆ ಮಲ್ಲಸರ್ಜ ದೇಸಾಯಿಯ ನೆನಪಿಗೋಸ್ಕರ ಸ್ಮರಣೆಗೋಸ್ಕರ ಕಿತ್ತೂರಿನಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗತ್ತೆ. ಮಲ್ಲಸರ್ಜ ದೇಸಾಯಿ ನಿಧನ ಆದಂತಹ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ ಯಾರಿಗೆ ಪಟ್ಟ ಕಟ್ಟಬೇಕು ಅಂತಕ್ಕಂಥ ಒಂದು ಚಿಂತನೆ ಜಿಜ್ಞಾಸೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ 3 ರಾಜಕುಮಾರ ಇರ್ತಾರೆ. ಯಾಕಂದ್ರೆ ಮಲ್ಲಸರ್ಜ ದೇಸಾಯಿಯ ಮೊದಲ ಪತ್ನಿಯಾಗಿರ್ತಕ್ಕಂಥ ರಾಣಿ ರುದ್ರಮ್ಮನಿಗೆ ಶಿವಲಿಂಗ ರುದ್ರ ಸರ್ಜ ಮತ್ತು ವೀರಭದ್ರ ಸರ್ಜ ಅಂತಕ್ಕಂಥ 2 ಮಕ್ಕಳು ಮತ್ತು ರಾಣಿ ಚೆನ್ನಮ್ಮಜಿಗೆ ಉದರದ ಮಗನಾಗಿ ಶಿವಬಸವರಾಜ ಇರ್ತಾನೆ. ಆದ್ರೆ ಅಂತ ಸಂದರ್ಭದಲ್ಲಿ ಸಂಸ್ಥಾನದಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ರಾಣಿ ಚೆನ್ನಮ್ಮಳಿಗೆ ಇರ್ತದೆ ಮತ್ತು ರಾಣಿ ಚೆನ್ನಮ್ಮಜಿನೇ ನಿರ್ಧಾರ ತೆಗೆದುಕೊಳ್ಬೇಕಾಗಿರ್ತದೆ. ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಚೆನ್ನಮ್ಮ ಮನಸ್ಸು ಮಾಡಿದ್ರೆ ತನ್ನ ಮಗನಿಗೆ ರಾಜನನ್ನಾಗಿ ಮಾಡಬಹುದಿತ್ತು. ಆದ್ರೆ ರಾಣಿ ಚೆನ್ನಮ್ಮ ಒಂದು ಕಡೆಗೆ ನಾವು ಶೂರ ಅಂತೇಳಿ ಎಷ್ಟು ಹೇಳ್ತೀವಲ್ಲ ಅಷ್ಟೇ ಮಹಾನ್ ತ್ಯಾಗಿಯ ಸಹಿತ ರಾಣಿ ಚೆನ್ನಮ್ಮ ಆಗಿದ್ಲು. ಯಾಕಂದ್ರೆ ಆ ಸಂದರ್ಭದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಶಿವಬಸವರಾಜನಿಗೆ ಭೈರವಿ ಕಂಕಣವನ್ನ ಕಟ್ತಾಳೆ. ಕಿತ್ತೂರು ಸಂಸ್ಥಾನದಲ್ಲಿ ಭೈರವಿ ಕಂಕಣವನ್ನ ಕಟ್ಕೊಂಡಿರ್ತಕ್ಕಂಥ ಯುವಕರು ಯಾರು ರಾಜರ ಆಗೋ ಹಾಗಿಲ್ಲ. ರಾಜನ ಅಂಗರಕ್ಷಕನಾಗಿ ಅಥವಾ ಸಂಸ್ಥಾನದ ಅಂಗರಕ್ಷಕನಾಗಿ ಅಥವಾ ಸಂಸ್ಥಾನದ ಕಾವಲುಗಾರನಾಗಿ ಸಂಸ್ಥಾನವನ್ನ ಕಾಯಬೇಕಾಗಿರ್ತಕ್ಕಂಥ ಒಂದು ಸಿದ್ಧಾಂತ ಇರ್ತದೆ. ಹಾಗಾಗಿ ತನ್ನ ಮಗನನ್ನ ರಾಜನನ್ನಾಗಿ ಮಾಡದೆ ರಾಜನ ಅಂಗರಕ್ಷಕನನ್ನಾಗಿ ಮಾಡಿ ತನ್ನ ಅಕ್ಕನಾಗಿರ್ತಕ್ಕಂಥ ರಾಣಿ ರುದ್ರಮ್ಮನ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜನ್ಗೆ ಪಟ್ಟವನ್ನ ಕಟ್ತಾಳೆ. ಇದು ನಡೆದಿರ್ತಕ್ಕಂಥದ್ದು 1816. 1816ರಿಂದ 1824ರವರೆಗೆ ಶಿವಲಿಂಗ ರುದ್ರ ಸರ್ಜ ಆಳ್ವಿಕೆಯನ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಅವಲೋಕಿಸಿದ್ರೆ 1824 ಜುಲೈ 10ರಂದು ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜ ಠಾಕ್ರೆಗೆ ಒಂದು ಪತ್ರ ಬರೀತಾನೆ. ಬರೆಯೋದಕ್ಕಿಂತ ಮುಂಚೆ ಆತನು ಸಹಿತ ಅನಾರೋಗ್ಯ ಪೀಡಿತನಾಗಿರೋದ್ರಿಂದ ನಾನು ಬದುಕೋದಿಲ್ಲ ಅಂತೇಳಿ ಆತನಿಗೆ ಖಾತ್ರಿಯಾಗ್ತದೆ. ಅಂತ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಸೇನಾದಂಡ ನಾಯಕನಾಗಿರ್ತಕ್ಕಂಥ ಸರ್ದಾರ್ ಗುರುಸಿದ್ದಪ್ಪನನ್ನ ಕರೆಸಿಬಿಟ್ಟು ನಾನು ದತ್ತಕ ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದೇನೆ, ಸಂಬಂಧಿಕರಲ್ಲಿ ಯಾರು ಒಳ್ಳೆ ಹುಡುಗರಿದ್ದಾರೆ ಅವರನ್ನ ಕರ್ಕೊಂಡ್ ಸಭಾ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಸರ್ದಾರ್ ಗುರುಸಿದ್ದಪ್ಪನವರು ಮಾಸ್ತ್ ಮರಡಿಯ ಬಾಳನಗೌಡನ ಮಗ ಸವಾಯಿ ಮಲ್ಲಸರ್ಜನನ್ನ ದತ್ತಕ್ಕೆ ತೆಗೆದುಕೊಂಡು ಬರ್ತಾರೆ. ಆತನ ಲಕ್ಷಣಗಳೆಲ್ಲವೂ ರಾಜಲಕ್ಷಣವನ್ನು ಹೊಂದಿರೋ ಕಾರಣಕ್ಕಾಗಿ ಆತನನ್ನ ದತ್ತಕ್ಕೆ ತೆಗೆದುಕೊಳ್ಳೋದು ಅಂತಿಮಗೊಳಿಸ್ತಾರೆ. ಮತ್ತು ಆ ದತ್ತಕ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮಾಡಬೇಕಾಗಿರ್ತಕ್ಕಂಥ ರಾಜ ಲಾಂಛನವನ್ನು ಹಾಕ್ತಕ್ಕಂಥದ್ದು, ರಾಜ ಉಂಗರವನ್ನು ಹಾಕ್ತಕ್ಕಂಥದ್ದು ಎಲ್ಲವನ್ನು ಶಿವಲಿಂಗ ರುದ್ರ ಸರ್ಜ ಏನ್ ಮಾಡ್ತಾನೆ ಅಂದ್ರೆ ದತ್ತಕ್ಕ ಮಗನಾಗಿರ್ತಕ್ಕಂಥ ಸವಾಯಿ ಮಲ್ಲಸರ್ಜನ್ಗೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ July 10 ಇದನ್ನ ಅವತ್ತಿನ ಧಾರವಾಡ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ ತ್ಯಾಕ್ರೆಗೆ ತಿಳಿಸ್ಬೇಕಂತೇಳಿ ಏನ್ ಮಾಡ್ತಾನೆ ಅಂತಂದ್ರೆ ಶಿವಲಿಂಗ ರುದ್ರ ಸರ್ಜ ಪತ್ರವನ್ನು ಬರೀತಾನೆ. ಆದ್ರೆ ಅದನ್ನ ರವಾನೆ ಮಾಡೋದಿಲ್ಲ, ಯಾಕಂತಂದ್ರೆ ಶಿವಲಿಂಗ ರುದ್ರ ಸರ್ಜನ ಆರೋಗ್ಯದಲ್ಲಿ ಮತ್ತೆ ಚೇತರಿಕೆ ಕಂಡು ಬಂದಿರೋದ್ರಿಂದ ಆತ ಏನ್ ಮಾಡೋದಿಲ್ಲ ಅಂತಂದ್ರೆ ಆ ಪತ್ರವನ್ನ ರವಾನೆ ಮಾಡೋದಿಲ್ಲ. ಆದ್ರೆ ಅದೇ ವರ್ಷ ಅಂದ್ರೆ 1824 September 11 ಶಿವಲಿಂಗ ರುದ್ರ ಸರ್ಜನ ಆಡಳಿತದಲ್ಲಿ ವಿಪರೀತ ಏರಿಳಿತ ಕಂಡು ಬರ್ತದೆ. ನಾನು ಬದುಕೋದಿಲ್ಲ ಅಂತೇಳಿ ಖಾತ್ರಿ ಆದ ನಂತರ ಮತ್ತೆ ದತ್ತಕ್ ಮಗನನ್ನ ಕರೆಸಿ ತರಾತುರಿಯಲ್ಲಿ ದತ್ತಕ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ. ಮೊದಲು ನಿರ್ಧಾರ ಆಗಿರ್ತದೆ, ನಂತರದಲ್ಲಿ ಅದನ್ನ ಆ ಸಂಪ್ರದಾಯವನ್ನ ಮುಗಿಸ್ತಾರೆ. ಆದ್ರೆ September 12 ಶಿವಲಿಂಗ ರುದ್ರ ಸರ್ಜ ನಿಧನ ಆಗ್ತಾನೆ. ಆ ಸಂದರ್ಭದಲ್ಲಿ July 10 ತಾನು ಠಾಕ್ರೆಗೆ ಬರೆದಿರ್ತಕ್ಕಂಥ ಪತ್ರವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಿತ್ತೂರು ಸಂಸ್ಥಾನದ ಕಾರ್ಬಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಠಾಕ್ರೆಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರೆ. ಮುಟ್ಟಿಸಿದಂತ ಸಂದರ್ಭದಲ್ಲಿ ಠಾಕ್ರೆ ಸಂಶಯ ಬರ್ತದೆ, ಈ ಪತ್ರದಲ್ಲಿ ಸಹಿ ಇಲ್ಲ, ಸಹಿ ಇದ್ರೂ ಸಹಿತ ಅದು ಶಿವಲಿಂಗ ರುದ್ರ ಸರ್ಜನ ಸಹಿ ಅಲ್ಲ, ಅದರ ಮೇಲೆ ತಿದ್ದದ ಲಕ್ಷಣಗಳು ಕಾಣ್ತಾ ಇದಾವೆ, ಅಥವಾ ಶಿವಲಿಂಗ ರುದ್ರ ಸರ್ಜನ್ ನಿಧನ ಆದ ನಂತರದಲ್ಲಿ ಆತನ ಕೈ ಹಿಡಿದು ಬರ್ಸಿರಬಹುದು ಅಂತಕ್ಕಂತಹ ಆರೋಪಗಳನ್ನ ಮಾಡಿ ಏನ್ ಮಾಡ್ತಾನೆ ಅಂತಂದ್ರೆ ಕಿತ್ತೂರಿಗೆ ಬರ್ತಾನೆ. ಕಿತ್ತೂರಿಗೆ ಬಂದು ನಿಮ್ಗೆ ದತ್ತಕ್ಕೆ ತೆಗೆದುಕೊಳ್ಳಿಕ್ಕೆ ಹಾಕಿಲ್ಲ, ಮತ್ತು ದತ್ತಕ್ ಮಗುವನ್ನ ಸಂಸ್ಥಾನವನ್ನ ಬಿಟ್ಟು ಹೊರಗೆ ಹೋಗ್ಬೇಕು ಅಂತೇಳಿ ಆದೇಶವನ್ನ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ದತ್ತಕ ಮಗ ಸಂಸ್ಥಾನವನ್ನ ಬಿಟ್ಟು ಹೋಗೋದಾದ್ರೆ ನಮಗೂ ಸಹಿತ ಸಂಸ್ಥಾನವನ್ನ ಬಿಟ್ಟು ಹೋಗ್ಲಿಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ಠಾಕ್ರೆಯನ್ನ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನಿಗೆ ಮತ್ತು ದತ್ತಕ ಮಗನಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಶಿವಲಿಂಗ ರುದ್ರ ಸರ್ಜನ ಪತ್ನಿ ಅಂದ್ರೆ ರಾಣಿ ಚೆನ್ನಮ್ಮನ ಸೊಸೆಯಾಗಿರ್ತಕ್ಕಂತಹ ರಾಣಿ ವೀರಮ್ಮನಿಗೆ ಸಂಸ್ಥಾನವನ್ನ ಬಿಟ್ಟು ಹೋಗ್ಲಿಕ್ಕೆ ಠಾಕ್ರೆ ಅನುಮತಿಯನ್ನ ಕೊಡೋದಿಲ್ಲ. ಕಾರಣ ಕಿತ್ತೂರು ಸಂಸ್ಥಾನದ ಅಧಿಕೃತ ವಾರಸದಾರರು ವೀರಮ್ಮ ಆಗಿರ್ತಾಳೆ. ಹಾಗಾಗಿ ಆ ಸಂದರ್ಭದಲ್ಲಿ ರಾಣಿ ವೀರಮ್ಮನ ವಯಸ್ಸು ಕೇವಲ 11 ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ ರಾಣಿ ವೀರಮ್ಮ ಸಹಜವಾಗಿ ಅಲ್ಪವಯಿ ಇದ್ದಾಳೆ, ಅವಳಿಗೆ ದತ್ತಕ್ಕೆ ತೆಗೆದುಕೊಳ್ಳಿಕ್ಕೆ ಹಕ್ಕಿಲ್ಲ, ಹಾಗಾಗಿ ಸಂಸ್ಥಾನವನ್ನು ಬ್ರಿಟಿಷರ ಸುಪರ್ದಿಗೆ ತೆಗೆದುಕೊಳ್ತೀವಿ ಅಂತೇಳಿ ಒಂದು ಪುಂಡಾಟಿಕೆಯ ಪ್ರದರ್ಶನವನ್ನ ಠಾಕ್ರೆ ಮಾಡ್ತಾನೆ. ಠಾಕ್ರೆ ಮಾಡಿದಂತಹ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಖಜಾನೆಗೆ ಬೀಗ ಹಾಕಿ ಕಾವಲಿಡ್ತಾನೆ. ಕಾವಲಿಟ್ಬಿಟ್ಟು ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಧಾರವಾಡ ಜಿಲ್ಲಾ ಕಚೇರಿಯ ಹೆಡ್ ಕ್ಲರ್ಕ್ ಆಗಿರ್ತಕ್ಕಂತಹ ಹಾವೇರಿ ವೆಂಕಟರಾವನನ್ನ ಕಿತ್ತೂರು ಕೋಟೆಯ ಉಸ್ತುವಾರಿಗೆ ನೇಮಕ ಮಾಡ್ತಾನೆ. ನೇಮಕ ಮಾಡಿದಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ವರದಿಯನ್ನ ಕೇಳ್ತಾನೆ ಠಾಕ್ರೆ, ಯಾರಿಗೆ, ಹಾವೇರಿಯ ವೆಂಕಟರಾವನ್ಗೆ. ಆತ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಹೆಡ್ ಕ್ಲರ್ಕ್ ಆಗಿರ್ತಾನೆ. ಆತ ಏನು ವರದಿ ಕೇಳ್ತಾನೆ ಅಂತಂದ್ರೆ ಕಿತ್ತೂರು ಸಂಸ್ಥಾನದವರು ದತ್ತಕ ತೆಗೆದುಕೊಂಡಿರ್ತಕ್ಕಂತ ಮಗ ಕಿತ್ತೂರು ಸಂಸ್ಥಾನದವರ ಹತ್ತಿರದ ಸಂಬಂಧಿಕನು ಅಲ್ಲೋ, ಮತ್ತು ದತ್ತಕ ತೆಗೆದುಕೊಳ್ಳಿಕ್ಕೆ ಅವರಿಗೆ ಹಕ್ಕಿನಲ್ಲಿ ಅಥವಾ ಕಾನೂನಿನಲ್ಲಿ ಅವಕಾಶ ಇದೇನೋ ಇಲ್ಲೋ ಅಂತೇಳಿ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಉಸ್ತುವಾರಿಗೆ ಹಾಕಿರ್ತಕ್ಕಂತಹ ಹಾವೇರಿ ವೆಂಕಟರಾವ, ಕಿತ್ತೂರು ಸಂಸ್ಥಾನದಲ್ಲಿ ದತ್ತಕ ಪ್ರಕ್ರಿಯೆ ನಡೆದಿಲ್ಲ, ದತ್ತಕ ಪ್ರಕ್ರಿಯೆ ಅಂತಕ್ಕಂಥದ್ದು ಒಂದು ಕಟ್ಟುಕತೆ, ಮತ್ತು ದತ್ತಕ ಪ್ರಕ್ರಿಯೆಯ ಮೂಲಕ ಕಿತ್ತೂರು ಸಂಸ್ಥಾನದ ಆಸ್ತಿಯನ್ನ ಲಪಟಾಯಿಸಲಿಕ್ಕೆ ಮಾಡಿರ್ತಕ್ಕಂಥ ಕುತಂತ್ರ ಅಂತೇಳಿ ವರದಿಯನ್ನ ಕೊಡ್ತಾನೆ. ನಂತರ ಮತ್ತು ಕಿತ್ತೂರು ಸಂಸ್ಥಾನ ದತ್ತಕ ತೆಗೆದುಕೊಂಡಿರ್ತಕ್ಕಂತಹ ಮಗು ಹತ್ತಿರದ ಸಂಬಂಧಿ ಅಲ್ಲ ಅಂತಕ್ಕಂಥ ವರದಿಯನ್ನ ಕೊಡ್ತಾನೆ. ಯಾಕಂದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ದತ್ತಕ ತೆಗೆದುಕೊಳ್ಬೇಕಾದ್ರೆ ಹತ್ತಿರದ ಸಂಬಂಧಿಕ ಮಗುವನ್ನೇ ದತ್ತಕ ತೆಗೆದುಕೊಳ್ಬೇಕಾಗಿತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾನೂನಲ್ಲಿತ್ತು. ಹಾಗಾಗಿ ಇದೆಲ್ಲವಕ್ಕೂ ಆಧಾರವಾಗಿ ಬ್ರಿಟಿಷರು ಮತ್ತು ಕಿತ್ತೂರಿನ ಮಧ್ಯೆ ನಡೆದಿರ್ತಕ್ಕಂತಹ 1818 ಮನ್ರೋ ಒಪ್ಪಂದವನ್ನ ವಿಶ್ಲೇಷಣೆ ಮಾಡಿದಂತಹ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದವರಿಗೆ ದತ್ತಕ ತೆಗೆದುಕೊಳ್ಳಲಿಕ್ಕೆ ಆಂತರಿಕ ಸ್ವಾತಂತ್ರ್ಯ ಇತ್ತು. ಆದ್ರೆ ಆ ಆಂತರಿಕ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡಿರ್ತಕ್ಕಂತಹ ಠಾಕ್ರೆ ನಡೆ ಖಂಡನೀಯವಾಗಿರ್ತಕ್ಕಂಥದ್ದು. ಹೀಗಾಗಿ ರೊಚ್ಚಿಗೆದ್ದಿರ್ತಕ್ಕಂಥ ರಾಣಿ ಚೆನ್ನಮ್ಮ ತನ್ನ ಅತಿ ಆಪ್ತನಾಗಿರ್ತಕ್ಕಂತಹ ಸರ್ದಾರ್ ಗುರುಸಿದ್ದಪ್ಪ ಮತ್ತು ಸಹಚರರನ್ನ ಕರೆಸಿ ಆ ಬ್ರಿಟಿಷರ ಜೊತೆಗೆ ಯುದ್ಧಕ್ಕೆ ಇಳಿತಕ್ಕಂಥದ್ದು ನಿರ್ಧಾರ ಆಗ್ತದೆ. 1824 October 23 ಠಾಕ್ರೆಯನ್ನ ಸಾಯ ಹೊಡಿತಾರೆ. ಈ ಸಂದರ್ಭದಲ್ಲಿ ನಾವು ಠಾಕ್ರೆಯನ್ನ ವಿಶ್ಲೇಷಣೆ ಮಾಡದಂತಹ ಸಂದರ್ಭದಲ್ಲಿ ಕೋಪಿಷ್ಠ ಹಠಮಾರಿ ಸ್ವಭಾವದವನಾಗಿದ್ದ, ಮತ್ತು ಠಾಕ್ರೆ ಸಾಮಾನ್ಯ ವ್ಯಕ್ತಿ ಏನಾಗಿದ್ದಿಲ್ಲ. ಯಾಕೆ ಅಂತಂದ್ರೆ ಠಾಕ್ರೆ ಅವತ್ತಿನ ಧಾರವಾಡ ಜಿಲ್ಲಾಧಿಕಾರಿ ಅಂತಂದ್ರೆ ಅವತ್ತಿನ ಧಾರವಾಡ ಜಿಲ್ಲೆ ಅಂತಂದ್ರೆ ಇವತ್ತಿನ ಬೆಳಗಾವ, ಇವತ್ತಿನ ಧಾರವಾಡ, ಇವತ್ತಿನ ಹಾವೇರಿ, ಇವತ್ತಿನ ಗದಗ, ಇವತ್ತಿನ ಬಿಜಾಪುರ, ಇವತ್ತಿನ ಬಾಗಲಕೋಟೆ, ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯನ್ನ ಒಳಗೊಂಡಿರ್ತಕ್ಕಂತ ದೈತ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ ಥ್ಯಾಕ್ರೆಯನ್ನು ಹೊರಡಿಸತಕ್ಕಂಥದ್ದು ಸಾಮಾನ್ಯವಾದದ್ದೇನಾಗಿದ್ದಿಲ್ಲ. ಹಾಗಾಗಿ 1824 ಅಕ್ಟೋಬರ್ 23 ಥ್ಯಾಕ್ರೆಯನ್ನ ಅಮ್ಟು ಬಾಳಪ್ಪ ಗುಂಡೇಟಿಗೆ ಆ ಜೀವವನ್ನ ಬಿಡ್ತಾನೆ. ಇದಿಷ್ಟು ಇತಿಹಾಸದಲ್ಲಿ ನಮಗೆ ಗೊತ್ತಿರ್ತಕ್ಕಂಥದ್ದು. ನಂತರದಲ್ಲಿ 1824 ಅಕ್ಟೋಬರ್ 27 ಮತ್ತೆ ಬಹಳಷ್ಟು ವೈಭವ ಪ್ರೇರಿತವಾಗಿ ದತ್ತಕ್ಕ ಮಗನಾಗಿರ್ತಕ್ಕಂತ ಮಾಸ್ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪನಿಗೆ ಸವಾಯಿ ಮಲ್ಲಸರ್ಜನ್ಗೆ ದತ್ತಕ ಪ್ರಕ್ರಿಯೆಯನ್ನ ಮತ್ತೊಮ್ಮೆ ಬಹಳಷ್ಟು ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಆದ್ರೆ ಬ್ರಿಟಿಷರಿಗೆ ಪೆಟ್ಟು ತಿಂದಿದ್ದಾರೆ ಒಬ್ಬ ಜಿಲ್ಲಾಧಿಕಾರಿ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿಯೇ ICS ಹಂತದ ಅಧಿಕಾರಿಯನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಬ್ರಿಟಿಷರು ಕಿತ್ತೂರಿನಲ್ಲಿಯೇ. ಯಾಕಂದ್ರೆ ಅದಕ್ಕೂ ಮುಂಚೆ ಎಲ್ಲೂ ಸಹಿತ ಒಬ್ಬ ICS ಹಂತದ ಅಧಿಕಾರಿಯನ್ನ ಬ್ರಿಟಿಷರು ಕಳೆದುಕೊಂಡಿಲ್ಲ. ಯಾಕಂದ್ರೆ ಸೂರ್ಯಮುಳುಗದ ಸಾಮ್ರಾಜ್ಯ ಅಂತ ನಾವು ಕರಿತೀವಿ. ಕಾರಣ ಇಡೀ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳನ್ನ ಆಡಿರ್ತಕ್ಕಂತಹ ಬ್ರಿಟಿಷರು ಎಲ್ಲೂ ICS ಹಂತದ ಅಧಿಕಾರಿಯನ್ನ ಕಳೆದುಕೊಂಡಿಲ್ಲ, ಅದು ಕಿತ್ತೂರಿನಲ್ಲೇ ಕಳೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬ್ರಿಟಿಷರಿಗೆ ಆಕ್ರೋಶಿತರಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಆ ರಣತಂತ್ರವನ್ನ ರೂಪಿಸ್ತಾರೆ. ಅದರ ರಣತಂತ್ರದ ಸೂತ್ರಧಾರಿ ಅವತ್ತಿನ ಮುಂಬೈ ಪ್ರೆಸಿಡೆನ್ಸಿಯ ಕಮಿಷನರ್ ಆಗಿರ್ತಕ್ಕಂತಹ ಚಾಪ್ಲಿನ್ ಇರ್ತಾನೆ. ಬಹುಶಃ ಚಾಪ್ಲಿನ್ ಅನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಆತ ಒಂದಿಷ್ಟು ಬೇರೆ ಬೇರೆ ಸರ್ಕಾರದ ಆದೇಶಗಳನ್ನು ತೆಗಿತಾನೆ. ಯಾರು ಕಿತ್ತೂರು ಸಂಸ್ಥಾನದ ಪರವಾಗಿರುವಾಗಿಲ್ಲ, ಕಿತ್ತೂರು ಸಂಸ್ಥಾನದ ಪರವಾಗಿದ್ರೆ ಅವರನ್ನ ನಾವು ಮಟ್ಟ ಹಾಕ್ತೀವಿ ಮತ್ತು ಅವರಿಗೆ ಸಂಸ್ಥಾನದ ವತಿಯಿಂದ ಕೊಟ್ಟಿರ್ತಕ್ಕಂಥ ಇನಾಮ್ಗಳನ್ನ ನಾವು ಕಿತ್ಕೋತೀವಿ ಅಂತೆಲ್ಲ ಆದೇಶ ಮಾಡ್ತಾನೆ. ಮತ್ತು ಯಾರು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾರೋ ಅಥವಾ ಕಿತ್ತೂರಿನ ಸಂಸ್ಥಾನವನ್ನು ಬಿಟ್ಟು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾರೆ ಅಥವಾ ಬ್ರಿಟಿಷರ ಪರವಾಗಿರ್ತಾರೆ ಅಥವಾ ಯುದ್ಧದಲ್ಲಿ ತಟಸ್ಥವಾಗಿ ಉಳಿತಾರಲ್ಲ, ಅವರಿಗೆ ಇನಾಮ್ಗಳನ್ನು ಕೊಡೋದಾಗಿ, ಮತ್ತಷ್ಟು ಈಗಿರ್ತಕ್ಕಂತಹ ಇನಾಮಿನ ಜೊತೆಗೆ ಮತ್ತಷ್ಟು ಇನಾಮ್ಗಳನ್ನು ಕೊಡೋದಾಗಿ ಆ ಕಿತ್ತೂರಿನ ಬಂಟರಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಆಮಿಷಗಳನ್ನ ತೋರಿಸ್ತಾನೆ. ಆಮಿಷಗಳನ್ನು ತೋರಿಸೋದಷ್ಟೇ ಅಲ್ಲದೆ ಕಿತ್ತೂರು ಸಂಸ್ಥಾನದ ಪರವಾಗಿ ಅಂದಿನ ಸಂದರ್ಭದಲ್ಲಿ ಯಾವ ದೇಶೀಯ ಸಂಸ್ಥಾನಗಳು ನಿಲ್ಲದ ಹಾಗೆ ಎಲ್ಲ ದೇಶೀಯ ಸಂಸ್ಥಾನಗಳ ಮೇಲೆ ಒತ್ತಡವನ್ನು ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಕೊಲ್ಲಾಪುರದ ಬಾಬಾ ಸಾಹೇಬ್ ಅಂತಕ್ಕಂತಹ ದೊರೆ ಮಾತ್ರ ಕಿತ್ತೂರು ಸಂಸ್ಥಾನದ ಪರವಾಗಿರ್ತಾರೆ. ಅದರ ಹೊರತಾಗಿ ಉಳಿದಿರ್ತಕ್ಕಂಥ ಎಲ್ಲ ಸಂಸ್ಥಾನಗಳು ಬ್ರಿಟಿಷರ ಜೊತೆಗೆ ಸೇರಿ ಆ ಯುದ್ಧಕ್ಕೆ ಅಣಿಯಾಗ್ತವೆ. ಟೋಟಲ್ ಆಗಿ ಎರಡನೇ ಯುದ್ಧದಲ್ಲಿ ಬ್ರಿಟಿಷರು 25,000 ಸೈನಿಕರನ್ನ ಜಮಾವಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಕಿತ್ತೂರಿನ ಸುತ್ತಮುತ್ತ ಎಲ್ಲ ಕಡೆಗೂ ಸೈನಿಕರನ್ನ ಜಮಾವಣೆ ಮಾಡ್ತಾರೆ. ಅಂದಿನ ಮುಂಬೈ ಪ್ರೆಸಿಡೆನ್ಸಿಯ ಕಮಿಷನರ್ ಆಗಿರ್ತಕ್ಕಂತಹ ಚಾಪ್ಲಿನ್ ಖುದ್ದಾಗಿ ಇವತ್ತಿನ ಧಾರವಾಡ ಗ್ರಾಮೀಣ ತಾಲೂಕಿನ ತಡಕೋಡು ಗ್ರಾಮದಲ್ಲಿ ವಾಸ್ತವ್ಯವನ್ನ ಹೂಡಿ ಯುದ್ಧದ ಮುಂಚೂಣಿಯಲ್ಲಿ ನಿಂತು ಯುದ್ಧದ ರಣತಂತ್ರವನ್ನ ರೂಪಿಸ್ತಿರ್ತಾನೆ. ಇದೆಲ್ಲವುಗಳು ನಡೆದು 1824 ನವೆಂಬರ್ 30 ಡಿಸೆಂಬರ್ 5 ಯುದ್ಧ ನಡೀತದೆ. ಆ ಡಿಸೆಂಬರ್ 5 ಕಿತ್ತೂರು ಸಂಸ್ಥಾನ ಸೋತು ಹೋಗ್ತದೆ. ಇದೇ ಸಂದರ್ಭದಲ್ಲಿ ಅಂದ್ರೆ ಡಿಸೆಂಬರ್ 4 ಸರ್ದಾರ್ ಗುರುಸಿದ್ದಪ್ಪ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲರನ್ನ ಸೆರೆ ಹಿಡಿತಾರೆ. ಅಮ್ಟೂರ್ ಬಾಳಪ್ಪ ಇದೇ ಯುದ್ಧದಲ್ಲಿ ಆ ಚಾಪ್ಲಿನನ ಗುಂಡೇಟಿಗೆ ಬಲಿಯಾಗ್ತಾನೆ. ಕಿತ್ತೂರು ಸಂಸ್ಥಾನದ ಬಂಟರನ್ನ ಬಂಧಿಸಿ ಧಾರವಾಡದಲ್ಲಿ ಸೆರೆ ಇಡ್ತಾರೆ. ನಂತರ ಅಂದ್ರೆ ಡಿಸೆಂಬರ್ 6 7 ಕಿತ್ತೂರು ಸಂಸ್ಥಾನದ ಕೋಟೆಯನ್ನ ಜಪ್ತು ಮಾಡ್ತಾರೆ. ಜಪ್ತು ಮಾಡಿಬಿಟ್ಟು ಕಿತ್ತೂರು ಕೋಟೆಯ ಎಲ್ಲ ದಾಖಲೆಗಳಿಗೆ ಒತ್ತಾಯ ಪೂರ್ವಕವಾಗಿ ಅವತ್ತಿನ ಕಿತ್ತೂರು ಸಂಸ್ಥಾನದ ರಾಣಿಯರಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮ, ರಾಣಿ ಚೆನ್ನಮ್ಮನ ಸೊಸೆಯಾಗಿರ್ತಕ್ಕಂತಹ ವೀರಮ್ಮ ಮತ್ತು ಜಾನಕಿಬಾಯಿಯ ಸಹಿಯನ್ನ ಪಡೆದು ಈ ಪ್ರಕ್ರಿಯೆಯನ್ನ 1824 ಡಿಸೆಂಬರ್ 12 ಮುಗಿಸ್ತಾರೆ. 13 ಬೈಲೊಂಗಲ್ದ ಗೃಹಬಂಧನದಲ್ಲಿ ಬಹಳಷ್ಟು ಕಟ್ಟುನಿಟ್ಟಾಗಿರ್ತಕ್ಕಂಥ ಗೃಹಬಂಧನದಲ್ಲಿ ಇಡ್ತಾರೆ. ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ 3 ರಾಣಿಯರಿಗೂ 40,000 ವರ್ಷಾಸನವನ್ನ ಬ್ರಿಟಿಷ್ ಸರ್ಕಾರ ನಿಗದಿ ಮಾಡ್ತಿರ್ತದೆ. ಇಂತಹ ಸಂದರ್ಭದಲ್ಲಿ ಸುಮಾರು 5 ಕಾಲ ರಾಣಿ ಚೆನ್ನಮ್ಮ ಏನ್ ಮಾಡ್ತಾಳೆ ಅಂತಂದ್ರೆ ಜೈಲಿನಲ್ಲಿ ಜೀವವನ್ನ ಸವಿಸ್ತಾಳೆ. 1829 ಫೆಬ್ರವರಿ 2 ರಾಣಿ ಚೆನ್ನಮ್ಮ ನಿಧನ ಆಗ್ತಾಳೆ. ಆ ಜೈಲಿನಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲೂ ಸಹಿತ ರಾಣಿ ಚೆನ್ನಮ್ಮ ಮತ್ತು ಅವಳ ಸೊಸೆಯಂದಿರು ಕಿತ್ತೂರು ಸಂಸ್ಥಾನವನ್ನ ಬ್ರಿಟಿಷರಿಂದ ಮರಳಿ ಪಡೆಯಬೇಕು ಅಂತಕ್ಕಂತ ಹಠ ಇರ್ತದೆ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಅವ್ರಿಗೇನು ವರ್ಷಾಸನ ನಿಗದಿ ಮಾಡಿಸ್ತದಲ್ಲ, ಆ ನಿಗದಿ ಮಾಡಿರ್ತಕ್ಕಂಥ ವರ್ಷಾಸನದಲ್ಲಿ ಕೆಲವು ಹಣವನ್ನ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ತಮ್ಮ ಸೈನಿಕ ಬಂಟರ್ಗೆ ಕಳಿಸ್ಕೊಡ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಫೆಬ್ರವರಿ 2 ರಾಣಿ ಚೆನ್ನಮ್ಮ ನಿಧನ ಆಗ್ತಾಳೆ. ಆ ನಂತರದಲ್ಲಿ ಕಿತ್ತೂರು ಸಂಸ್ಥಾನದ ಸಂಬಂಧಪಟ್ಟಂತೆ ಅಧಿಕೃತ ವಾರಸ್ದಾರು ವೀರಮ್ಮ ಇರ್ತಾಳೆ, ಆ ಚೆನ್ನಮ್ಮನ ಸೊಸೆ. ಅಂದ್ರೆ 1824 ಅನಾರೋಗ್ಯದಿಂದ ನಿಧನ ಆಗಿರ್ತಕ್ಕಂತ ಶಿವಲಿಂಗ ರುದ್ರ ಸರ್ಜನ ಹೆಂಡತಿ, ಅವಳ ತವರ ಮನೆ ಇವತ್ತಿನ ಸುರ್ಪುರ್ ಭಾಗದಲ್ಲಿ ಬರ್ತಕ್ಕಂತಹ ಶಿವನಗುತ್ತಿ, ಆ ಶಿವನಗುತ್ತಿಯ ದೇಸಾಯರ ಮಗಳು. ಹಾಗಾಗಿ ವೀರಮ್ಮ ತನಗೆ ಬರ್ತಕ್ಕಂತ ವರ್ಷಾಸನದಲ್ಲಿ 455 ತನ್ನ ದತ್ತಕ್ ಮಗನಾಗಿರ್ತಕ್ಕಂತಹ, ಅಂದ್ರೆ ಕಿತ್ತೂರು ಸಂಸ್ಥಾನದವರು ದತ್ತಕ್ಕ ತೆಗೆದುಕೊಂಡಿರ್ತಕ್ಕಂತಹ ಮಾಸ್ತಮಡಿಯ ಬಾಳನಗೌಡನ ಮಗನಿಗೆ ಮನಿ ಆರ್ಡರ್ ಮಾಡಿರ್ತಾಳೆ. ಈ ಮನಿ ಆರ್ಡರ್ ಅವತ್ತಿನ ಧಾರವಾಡ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ ಬೇಬರ್ ಅವರ ಕೈಗೆ ಸಿಕ್ಕಂತ ಸಂದರ್ಭದಲ್ಲಿ ಮತ್ತೆ ಇವರು ಹೋರಾಟವನ್ನ ಕಟ್ಟಲಿಕ್ಕೆ ಜೈಲಿನಲ್ಲಿ ಇದ್ದುಕೊಂಡೆ ತಮ್ಮ ಸೈನಿಕರಿಗೆ ಹಣಕಾಸಿನ ಪೂರೈಕೆಯನ್ನ ಅಷ್ಟೇ ಅಲ್ಲದೆ ಸೈನಿಕರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂತಹ ನಿರ್ಧಾರ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಆ ವೀರಮ್ಮನನ್ನ ಬೈಲುಂಗಲ್ದಿಂದ ಧಾರವಾಡಕ್ಕೆ, ಧಾರವಾಡದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಬೇಕು ಅಂತೇಳಿ ನಿರ್ಧಾರ ಮಾಡಿ 1830 February 12 ಧಾರವಾಡದ ಜಿಲ್ಲಾಧಿಕಾರಿ ಪತ್ರವನ್ನ ಬರೀತಾನೆ, ಮುಂಬೈ ಕಮಿಷನರ್ಗೆ ಪತ್ರವನ್ನ ಬರೀತಾನೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತ ಎಷ್ಟು ಫಾಸ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸಿದೆ ಅಂತಂದ್ರೆ 12/2/1830 ಪತ್ರ ಬರೆದ್ರೆ 17/2/1830 ವೀರಮ್ಮನನ್ನ ಬೈಲೊಂಗಲ್ದಿಂದ ಧಾರವಾಡಕ್ಕೆ ವರ್ಗಾವಣೆಗೆ ತಯಾರಿ ಮಾಡ್ತಾರೆ. ವರ್ಗಾವಣೆಗೆ ತಯಾರಿ ಮಾಡಿದಂತಹ ಸಂದರ್ಭದಲ್ಲಿ ಬೈಲೊಂಗಲ್ದಲ್ಲಿ ದೊಡ್ಡ ಪ್ರಮಾಣದ ಆಕ್ರೋಶ ಉಂಟಾಗ್ತದೆ. ಹಾಗಾಗಿ ಬ್ರಿಟಿಷರು ಹೆದರ್ತಾರೆ. ಅಂತ ಸಂದರ್ಭದಲ್ಲಿ ಬ್ರಿಟಿಷರು ಮರಾಠ 18ನೇ ರೆಜಿಮೆಂಟಿನ 2 ತುಕಡಿಗಳ ನೇತೃತ್ವದಲ್ಲಿ ಮತ್ತು ಅವತ್ತಿನ ಸಂಪ್ಗಾವ್ನ ತಹಸೀಲ್ದಾರ್ ಆಗಿರ್ತಕ್ಕಂಥ ಹುಚ್ಚೋಳಿ ಕೃಷ್ಣರಾಯನ ಬಲವಾದ ಬೆಂಗಾವಲಿನ ಅಂದ್ರೆ ಎಸ್ಕಾಟ್ಸ್ ನ ರಾಣಿ ವೀರಮ್ಮನನ್ನ ಬೈಲೊಂಗಲ್ದಿಂದ ಧಾರವಾಡಕ್ಕೆ ಸ್ಥಳಾಂತರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಬಂಟರು ಅಥವಾ ಸೈನಿಕರು ದಾಳಿ ಮಾಡಬಹುದು ಅಂತಕ್ಕಂಥ ಆತಂಕ ಇರ್ತದೆ. ಬಟ್ ಆ ಆತಂಕಕ್ಕೆ ಎದುರಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಇದ್ಮಾಡ್ತಾರೆ. ಧಾರವಾಡದಿಂದ ಮತ್ತೆ ವೀರಮ್ಮನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆ ಕುಸುಗಲ್ಲಿಗೆ ಸ್ಥಳಾಂತರ ಮಾಡ್ತಾರೆ. ಕುಸುಗಲ್ಲಿಂದ ಕೊನೆಯದಾಗಿ ವೀರಮ್ಮನನ್ನ ತಂದು ಅಲ್ಲಿ ಆರೋಗ್ಯ ಕಟ್ತದೆ. ಅಂತ ಸಂದರ್ಭದಲ್ಲಿ ಧಾರವಾಡದ ಉಳುವಿಚನ್ ಬಸವೇಶ್ವರ ದೇವಸ್ಥಾನದ ಹತ್ರ ವೀರಮ್ಮನನ್ನ ತಂದು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅವರ ಸಂಬಂಧಿಕರಾಗಿರ್ತಕ್ಕಂತಹ ಯಲಕ್ಕಿ ಶೆಟ್ಟರ್ ಮನೆಯಲ್ಲಿ ಮತ್ತು ಹಪ್ಳಿ ಶೆಟ್ಟರ್ ಮನೆಯಲ್ಲಿ ಇಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದ್ದಾವೆ. ಕೊನೆಯದಾಗಿ 1830 July ಏನ್ ಮಾಡ್ತದೆ ಅಂತಂದ್ರೆ ವೀರಮ್ಮ ಲಾವಣಿಗಳಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಬೇಬರ್ ಕೊಡ್ತಕ್ಕಂತಹ ನಿಧಾನ ವಿಷ ಗುಳಿಗೆಯನ್ನ ಸೇವಿಸಿ ಜೀವವನ್ನು ಬಿಟ್ಲು ಅಂತ ಹೇಳ್ತಾರೆ. ಒಟ್ಟು 1830 July ಕಿತ್ತೂರಿನ ಕೊನೆ ರಾಣಿ ವೀರಮ್ಮ ಏನ್ ಮಾಡ್ತಾಳೆ ಅಂತಂದ್ರೆ ಶರೀರವನ್ನ ಬಿಡ್ತಾಳೆ. ಇದಿಷ್ಟು ಒಂದು ಘಟನಾವಳಿ. ಇದಾದ ನಂತರ ಈ ಕಿತ್ತೂರು ಸಂಸ್ಥಾನಕ್ಕೆ ನಿಷ್ಠನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ದತ್ತಕುಮಾರನಾಗಿರ್ತಕ್ಕಂಥ ಮಾಸ್ತಮಡಿಯ ಬಾಳನಗೌಡನ್ನ ನಾನು ಮತ್ತೆ ಕಿತ್ತೂರಿನ ದೊರೆ ಮಾಡ್ತೀನಿ ಅಂತೇಳಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಮಾದರಿಯ ಲಡಾಯಿ ಹೋರಾಟವನ್ನ ಮಾಡಿರ್ತಕ್ಕಂಥದ್ದು. ಉತ್ತರ ಭಾರತದ ಹೋರಾಟಗಿಂತ 100 ವರ್ಷಕ್ಕಿಂತ ಮುಂಚೆನೆ ಈ ಭಾಗದಲ್ಲಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಮಾದರಿಯ ಹೋರಾಟವನ್ನ ಮಾಡಿ ಬ್ರಿಟಿಷರನ್ನ ಹನ್ನಗಾಯಿ ನೀರ್ಗಾಯಿ ಮಾಡಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ 1831 January 26 ಸಂಗೊಳ್ಳಿ ರಾಯಣ್ಣನ ಗಲ್ ಆಗ್ತದೆ. ಗಲ್ ಆದ ನಂತರದಲ್ಲಿ ಕಿತ್ತೂರು ಸಂಸ್ಥಾನದ ಇತಿಹಾಸ ಮುಗಿತು ಅಂತಂದ್ರೆ ತಪ್ಪಾಗ್ತದೆ. ಆ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ದತ್ತಕ ಮಗನಾಗಿರ್ತಕ್ಕಂತಹ ಮಾಸ್ತಮಡಿಯ ಬಾಳನಗೌಡನ ಮಗ ಸವಾಯಿ ಮಲ್ಲಸರ್ಜ ಅಥವಾ ಶಿವಲಿಂಗಪ್ಪ ಏನ್ ಮಾಡ್ತಾನೆ ಅಂತಂದ್ರೆ ತಾನು ವಯಸ್ಕನಾಗಿರ್ ದತ್ತಕ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಕನಾಗಿರ್ತಾನೆ. ಆವಾಗ ವಯಸ್ಕನಾಗಿರ್ತಾನೆ ಆತ ಬ್ರಿಟಿಷರ ಜೊತೆಗೆ 1831 to 1857 ಸುದೀರ್ಘ ಕಾಲದ ಬೂದಿ ಮುಚ್ಚದ ಕೆಂಡದಂತಿರ್ತಕ್ಕಂಥ ಹೋರಾಟವನ್ನ ಮಾಡಿ 1857 ಸಂಘರ್ಷದಲ್ಲಿ ಕಿತ್ತೂರು ಸಂಸ್ಥಾನದ ಹೋರಾಟ ಭಾರತ ಸ್ವಾತಂತ್ರ್ಯದ ಪ್ರಥಮ ಸಂಗ್ರಾಮದಲ್ಲಿ ಅದೇನಾಗ್ತದೆ ಅಂತಂದ್ರೆ ಲೀನ ಆಗ್ತದೆ. ಹಾಗಾಗಿ ಇಲ್ಲಿ ತನಕ ನಾವು ಇತಿಹಾಸದಲ್ಲಿ ಸಾಮಾನ್ಯವಾಗಿ ಏನ್ ತಿಳ್ಕೊಂಡಿದ್ದೇವೆ 1823 ಕಿತ್ತೂರು ಸಂಸ್ಥಾನ ಠಾಕ್ರೆಯನ್ನು ಸಾಯಿಸಿರ್ತಕ್ಕಂಥದ್ದು ಒಂದೇ ಕಿತ್ತೂರು ಇತಿಹಾಸದ ಹಂತ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಒಟ್ಟಿನಲ್ಲಿ ಕಿತ್ತೂರು ಇತಿಹಾಸವನ್ನ ನಾವು 4 ಹಂತಗಳಲ್ಲಿ ಇದನ್ನ ಮಾಡ್ತೇವೆ. ಕಿತ್ತೂರು ಇತಿಹಾಸದ ಪ್ರಾರಂಭದಿಂದ ಶಿವಲಿಂಗ ರುದ್ರಸರ್ಜನವರೆಗೆ ಅಥವಾ ಮೊದಲನೇ ಯುದ್ಧದಲ್ಲಿ ಠಾಕ್ರೆಯನ್ನ ಸಾಯಿಸುವವರೆಗೆ, ಆ ನಂತರದಲ್ಲಿ ಎರಡನೇ ಯುದ್ಧ ಆದ ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಆತನ ಸಹಚರರು ಹೂಡಿರ್ತಕ್ಕಂತಹ ಲಡಾಯಿ ಮೂರನೇ ಹಂತ ಆದ್ರೆ, ಸಂಗೊಳ್ಳಿ ರಾಯಣ್ಣನ ಮತ್ತು ಆತನ ಸಹಚರರು ಹುತಾತ್ಮ ಆದ ನಂತರದಲ್ಲಿ ದತ್ತಕ ಮಗ ಬ್ರಿಟಿಷರ ಹೂಡಿರ್ತಕ್ಕಂಥ ಲಡಾಯಿ ಬಹಳಷ್ಟು ಪ್ರಮುಖವಾಗ್ತದೆ. ಹೀಗೆ ಒಟ್ಟು 4 ಕಾಲಘಟ್ಟದಲ್ಲಿ ಕಿತ್ತೂರು ಇತಿಹಾಸವನ್ನ ನಾವು ತಿಳಿಬೇಕಾಗ್ತದೆ. ಹಾಗಾಗಿ 1585 ಪ್ರಾರಂಭವಾದಂತಹ ಕಿತ್ತೂರು ಇತಿಹಾಸದ 1857 ವಿರಾಜಮಾನವಾಗಿ ಇರತಕ್ಕಂಥದ್ದು ಮತ್ತೆ ಠಾಕ್ರೆ ಅಂತಕ್ಕಂಥ ಒಬ್ಬ ICS ಆಫೀಸರ್ ಅನ್ನ ಹೊಡೆದಾಕಿರ್ತಕ್ಕಂಥದ್ದು ಒಂದು ಪ್ರಮುಖವಾದ್ರೆ, ಕಿತ್ತೂರು ಸಂಸ್ಥಾನದ ಸೇನಾ ದಂಡ ನಾಯಕನಾಗಿರ್ತಕ್ಕಂತಹ ಸರ್ದಾರ್ ಗುರ್ಷಿದ್ದಪ್ಪ ಎರಡನೇ ಯುದ್ಧದಲ್ಲಿ ಆತನನ್ನ ಸೆರೆ ಹಿಡಿತಾರೆ. 1824 December 4 ಸೆರೆ ಹಿಡಿದು ಆತನ ಜೊತೆಗೆ ಸುಮಾರು 10-11 ಜನರನ್ನ ಸೆರೆ ಹಿಡಿದಿರ್ತಾರೆ. ಆ ಸನ್ನಡತೆಯ ಆಧಾರದ ಮೇಲೆ ಉಳಿದಂತವರೆಲ್ಲರಿಗೂ ಬ್ರಿಟಿಷರು ಜಾಮೀನು ಕೊಡ್ತಾರೆ. ಆದ್ರೆ ಸರ್ದಾರ್ ಗುರ್ಷಿದ್ದಪ್ಪನಿಗೆ ಜಾಮೀನನ್ನ ಬ್ರಿಟಿಷರು ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಆ ಧಾರವಾಡದ ಜಿಲ್ಲಾಧಿಕಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮಿಲಿಟರಿ ಅಧಿಕಾರಿಗೆ, ಬ್ರಿಟಿಷ್ ಮಿಲಿಟರಿ ಅಧಿಕಾರಿಗೆ ಪತ್ರವನ್ನ ಬರೆದಿದ್ದಾರೆ. ಸರ್ದಾರ್ ಗುರ್ಷಿದ್ದಪ್ಪನನ್ನ ಬಿಡುಗಡೆ ಮಾಡಿದ್ರೆ ಬ್ರಿಟಿಷ್ ಕಂಪನಿ ಸರ್ಕಾರಕ್ಕೆ ಆತಂಕ ಇದೆ, ಹಾಗಾಗಿ ಈತನನ್ನ ಬಿಡುಗಡೆ ಮಾಡೋದು ಬೇಡ, ಮತ್ತೆ ಈತ ಬಹಳ ದೈತ್ಯ ವ್ಯಕ್ತಿತ್ವ. ಅವ್ರು ಹೇಳ್ತಾರೆ, ಆ ಪತ್ರಗಳಲ್ಲಿ ಉಲ್ಲೇಖ ಮಾಡ್ತಾರೆ, ಸರ್ದಾರ್ ಗುರ್ಷಿದ್ದಪ್ಪನ ಜೊತೆಗೆ ಮಾತನಾಡಬೇಕಾದ್ರೆ ಆ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಮುಂಬೈ ಪ್ರೆಸಿಡೆನ್ಸಿಯ ಕಮಿಷನರ್ ಆಗಿರ್ತಕ್ಕಂತಹ ಚಾಪ್ಲಿನ್ಗಿಂತ ಕಡಿಮೆ ಹಂತದ ಅಧಿಕಾರಿಗಳು ಮಾತನಾಡಲಿಕ್ಕೆ ಅರ್ಹತೆ ಇಲ್ಲದೇ ಇರುವಷ್ಟು ದೈತ್ಯ ವ್ಯಕ್ತಿತ್ವ ಸರ್ದಾರ್ ಗುರುಸಿದ್ದಪ್ಪನದಾಗಿದೆ ಅಂತಕ್ಕಂತ ಮಾತುಗಳು ಬ್ರಿಟಿಷರ ಪತ್ರಗಳಲ್ಲಿ ನಮಗೆ ಕಾಣಸಿಗ್ತವೆ. ಅಂತಂದ್ರೆ ಸರ್ದಾರ್ ಗುರುಸಿದ್ದಪ್ಪನ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿರ್ತದೆ. ಹಾಗಾಗಿ ಈ ತ್ಯಾಕರೆಯನ್ನ ಕೊಂದಿರ್ತಕ್ಕಂತಹ ಒಂದು ವಿಜೃಂಭಣೆಯಲ್ಲಿ ಸರ್ದಾರ್ ಗುರುಸಿದ್ದಪ್ಪನ ಪಾತ್ರ ಇತಿಹಾಸದಲ್ಲಿ ಏನಾಗಿದೆ ಅಂತಂದ್ರೆ ಗೌನ ಆಗಿದೆ. ಹಾಗಾಗಿ ಸರ್ದಾರ್ ಗುರುಸಿದ್ದಪ್ಪನಿಗೆ ಜಾಮೀನು ಕೊಡೋದಿಲ್ಲ. ಆನಂತರದಲ್ಲಿ 1827 ಆತನನ್ನ ಬೆಳಗಾವಿನಲ್ಲಿ ಗಲ್ಲಗ ಹಾಕಿ ಆತನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾರೆ ಅಂತ ಕೇಳ್ತಾರೆ. ಹಾಗಾಗಿ ಆ ತ್ಯಾಕ್ರೆಯನ್ನ ಕೊಂದಂತಹ ವಿಜೃಂಭಣೆಯಲ್ಲಿ ಸರ್ದಾರ್ ಗುರುಸಿದ್ದಪ್ಪನವರ ಪಾತ್ರ ಏನಾಗಿದೆ ಅಂತಂದ್ರೆ ಗೌನ ಆಗಿದೆ. ಆತನ ಬಗ್ಗೆ ಬ್ರಿಟಿಷರಿಗಿರ್ತಕ್ಕಂಥ ಆತಂಕವನ್ನ ಗಮನಿಸಿದರೆ ಕಿತ್ತೂರಿನ ಮೊದಲ ಯುದ್ಧದಲ್ಲಿ ಸರ್ದಾರ್ ಗುರುಸಿದ್ದಪ್ಪನ ಪಾತ್ರ ಮತ್ತು ಆತನ ವ್ಯಕ್ತಿತ್ವ ನಮ್ಗೆ ಅರಿವಾಗ್ತದೆ. ಹಾಗಾಗಿ ಒಟ್ಟಿನಲ್ಲಿ 4 ಕಾಲಘಟ್ಟದಲ್ಲಿರ್ತಕ್ಕಂಥ ಕಿತ್ತೂರಿನ ಇತಿಹಾಸ ಬಹಳಷ್ಟು ರೋಚಕವಾಗಿರ್ತಕ್ಕಂಥದ್ದು. ಒಂದು ಕಡೆಗೆ ಬ್ರಿಟಿಷ್ ಸೂರ್ಯಮುಳುಗದ ಸಾಮ್ರಾಜ್ಯವನ್ನು ಸದೆ ಬಿಡದಿರ್ತಕ್ಕಂಥದ್ದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಬಹಳಷ್ಟು ಆರ್ಥಿಕವಾಗಿ ಶ್ರೀಮಂತ ಸಂಸ್ಥಾನವಾಗಿತ್ತು. ಯಾಕಂದ್ರೆ 2ನೇ ಯುದ್ಧ ಮುಗಿದ ನಂತರದಲ್ಲಿ ಬ್ರಿಟಿಷರು ಆ ಕೋಟೆಯನ್ನು ಜಪ್ತು ಮಾಡಿದಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸಿಕ್ಕಿರ್ತಕ್ಕಂಥದ್ದು 16 ಲಕ್ಷ ನಗದು ಮತ್ತು 4 ಲಕ್ಷ ರೂಪಾಯಿಗಳ ವಜ್ರಾಭರಣಗಳು ಏನಾಗ್ತವೆ ಅಂತಂದ್ರೆ ಬ್ರಿಟಿಷರಿಗೆ ಸಿಗ್ತವೆ. ಇದು ನಡೆದಿರ್ತಕ್ಕಂಥದ್ದು 1824 ಆಗಿನ ಕಾಲದ ಒಂದು ಸಣ್ಣ ಸಂಸ್ಥಾನದ ಆರ್ಥಿಕ ಶಕ್ತಿ ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಬಹಳಷ್ಟು ರಣರೋಚಕ ವಿಷಯಗಳು ಕಿತ್ತೂರು ಇತಿಹಾಸದಲ್ಲಿ ಅಡಗೋಗಿದ್ದಾವೆ. ಅದು ಪೂರ್ತಿಯಾಗಿ ಅಧ್ಯಯನ ಮಾಡೋದ್ರಿಂದ ಅದು ಅರ್ಥಪೂರ್ಣವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ಕೆಎಲ್ಇ ಸಂಸ್ಥೆಯ ವೇಣುಧ್ವನಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇಣುಧ್ವನಿಯ ಎಲ್ಲ ತಂಡರಿಗೂ ಶರಣ ಸಮರ್ಪಣೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.

ಇದುವರೆಗೂ ಕೇಳಿದ್ರಿ ವಿಶೇಷ ಕಾರ್ಯಕ್ರಮದಲ್ಲಿ ಕಿತ್ತೂರು ಸಂಸ್ಥಾನದ ಇತಿಹಾಸದ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರೌಢಶಾಲೆ ದುರ್ಕರ್ಷಿಗೆ ಹಳ್ಳಿಯ ಮುಖ್ಯ ಶಿಕ್ಷಕರಾದ ಶ್ರೀ ಮಹೇಶ್ ನೀಲಕಂಠ ಚೆನ್ನಂಗಿಯವರಿಂದ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: 아까 니 소름성 먹고 있어.
1: 나이 사람 미션 더 딜라이트.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
0: ಬೆಳಗಾವ್ ಮಧ್ಯ ಆಭೂಷಣ ಪ್ರೇಮಿಗಳಿಗೆ ಏಕ ಸುವರ್ಣ ಸಂಧಿ. ಮುಂಬೈತಿ ಪ್ರತಿಷ್ಠಿತ ಜಗನ್ನಾಥ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲರ್ಸ್ ಯಾಂಚಾತರ್ಫೆ 65 ವರ್ಷಾಂಚ್ಯಾ ಸಮೃದ್ಧ ಪರಂಪರೆಸಹ ಖಾಸ ದಾಗಿಣ್ಯಾಂಚೆ ಪ್ರದರ್ಶನ. ಅಪ್ರತಿಮ ಡಿಸೈನ್ಸ್ ಆಣಿ ಆಕರ್ಷಕ ದಾಗಿಣ್ಯಾಂಚೆ ಅಣೋಕೆ ಕಲೆಕ್ಷನ್ಸ್ ಪಾಹಣೆಯಾಚಿ ಸಂಧಿ. 14-17 ಆಗಸ್ಟ್ ರೋಜಿ ಸಕಾಳಿ 9 ते रात्री 9 वाजेपर्यंत ಹೋಟೆಲ್ ರಾಜಪಥ್ ಬಿಕಾನ್ ಚಿತ್ರ ಟಾಕೀಸ್ ಜವಳ ಹನ್ಸ್ ಟಾಕೀಸ್ ರೋಡ್ ಬೆಳಗಾವ್. ವಿಶೇಷ ಆಫರ್ ಮಂಜೆ ಮೇಕಿಂಗ್ ಚಾರ್ಜ್ ವರ್ ತಬ್ಬಲ್ 25% ಸೂಟ್. ಫಕ್ತ 4 ದಿವಸಾಂಚಿ ಹೀ ಸುವರ್ಣ ಸಂಧಿ, ಅಜಿಬಾತ್ ಗಮವೂ ನಕಾ. ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲರ್ಸ್, ಪರಂಪರೆತಿನ ದಾಗಿನೆ, ವಿಶ್ವಾಸಾಚೆ ನಾವು.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯ ಆಭರಣ ಪ್ರಿಯರಿಗೆ ಸುವರ್ಣ ಅವಕಾಶ. ಮುಂಬೈನ ಪ್ರತಿಷ್ಠಿತ ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್ ವತಿಯಿಂದ 65 ವರ್ಷಗಳ ಶ್ರೀಮಂತ ಪರಂಪರೆಯೊಂದಿಗೆ ವಿಶೇಷ ಆಭರಣ ಪ್ರದರ್ಶನ. ಅಪೂರ್ವ ವಿನ್ಯಾಸಗಳ ವಿಶಿಷ್ಟ ಆಭರಣಗಳ ಕಲೆಕ್ಷನ್ ಅನ್ನು ಕಣ್ತುಂಬಿಕೊಳ್ಳಿ. ಆಗಸ್ಟ್ 14, 15, 16, and 17 ಮಾತ್ರ. ಸಮಯ ಬೆಳಗ್ಗೆ 9 to 9:30. ಸ್ಥಳ ಹೋಟೆಲ್ ರಾಜ್ಪಥ್ ಡೆಕ್ಕನ್, ಚಿತ್ರ ಟಾಕೀಸ್ ಪಕ್ಕದಲ್ಲಿ, ಹನ್ಸ್ ಟಾಕೀಸ್ ರಸ್ತೆ, ಬೆಳಗಾವಿ. ವಿಶೇಷ ಕೊಡುಗೆ, ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 25% ರಿಯಾಯಿತಿ. ಕೇವಲ 4 ದಿನಗಳ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್, ಪರಂಪರೆಯ ಆಭರಣ, ನಂಬಿಕೆಯ ಹೆಸರು.

0: ಮುಂದೆ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಅವಳ ಪ್ರತಿಯೊಂದು ಹೆಜ್ಜೆಯು

ಸೌಂದರ್ಯದೊಂದಿಗೆ ಜೊತೆಯಾಗಲಿ. ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಹೊರಹೊಮ್ಮಿಸುವಂತಹ ಭಾವನೆಗಳನ್ನು ಸುಂದರವಾದ ಪದಗಳಲ್ಲಿ ಪೂಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ರಿಗೂ ನಮಸ್ಕಾರ. ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ ನಿಮಗೆಲ್ಲ. ಅಂತರ ಹಳದಿ ಕಾಡುವ ಸಾಲನು ಅಂತರಂಗವು ಹಾಡುತ್ತಿದೆ, ಕೇಳಿ ಈ ಒಂದು ಗೀತೆಯನ್ನ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ನೋಡದೆ ದೂರಕ್ಕೆ ಹೋಗುವೆಯ ನಿನ್ನನೆ ಬೇಡಿದೆ ಈ ಹೃದಯ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ನಗೆಯ ಸೂರ್ಯಕಾಂತಿಯೇ, ಚಿತ್ರ ಸುಖ ಸಂಸಾರಕ್ಕೆ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ನಿರ್ದೇಶಕರು ಚಕ್ರವರ್ತಿ. ಸಾಹಿತ್ಯ RN ಜಯಗೋಪಾಲ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಒಮ್ಮೊಮ್ಮೆ ನಾನು. ಚಿತ್ರ ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಸಾಹಿತ್ಯ ಯೋಗರಾಜ್ ಭಟ್. ಗಾಯಕರು ಶ್ರೇಯಾ ಘೋಷಾಲ್. ಹಾಡನ್ನ ಕೇಳಿ ಆನಂದಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಕಾರ್ಯಕ್ರಮವಿದು KLE ಚಿತ್ರಮಾಲಾ. ಮುಂದಿನ ಗೀತೆ ನನ್ನವರು ಯಾರೂ ಇಲ್ಲ. ಚಿತ್ರ ಜೀವನ ಚಕ್ರ. ಗಾಯಕರು SP ಬಾಲಸುಬ್ರಹ್ಮಣ್ಯಂ. ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ. ಸಾಹಿತ್ಯ ಚಿ ಉದಯ್ ಶಂಕರ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಬೆಳಗಾವಿಯ ಆಭರಣ ಪ್ರಿಯರಿಗೆ ಸುವರ್ಣಾವಕಾಶ. ಮುಂಬೈನ ಪ್ರತಿಷ್ಠಿತ ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್ ವತಿಯಿಂದ 65 ವರ್ಷಗಳ ಶ್ರೀಮಂತ ಪರಂಪರೆಯೊಂದಿಗೆ ವಿಶೇಷ ಆಭರಣ ಪ್ರದರ್ಶನ. ಅಪೂರ್ವ ವಿನ್ಯಾಸಗಳ ವಿಶಿಷ್ಟ ಆಭರಣಗಳ ಕಲೆಕ್ಷನ್ ಅನ್ನು ಕಣ್ತುಂಬಿಕೊಳ್ಳಿ. ಆಗಸ್ಟ್ 14, 15, 16 ಮತ್ತು 17 ಮಾತ್ರ. ಸಮಯ ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ಹೋಟೆಲ್ ರಾಜ್ಪತ್ ಡೆಕ್ಕನ್, ಚಿತ್ರ ಟಾಕೀಸ್ ಪಕ್ಕದಲ್ಲಿ, ಹನ್ಸ್ ಟಾಕೀಸ್ ರಸ್ತೆ, ಬೆಳಗಾವಿ. ವಿಶೇಷ ಕೊಡುಗೆ, ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 25 ರಿಯಾಯಿತಿ. ಕೇವಲ 4 ದಿನಗಳ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್, ಪರಂಪರೆಯ ಆಭರಣ, ನಂಬಿಕೆಯ ಹೆಸರು.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ನನ್ನ

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: बेळगाव मधील आभूषण प्रेमींसाठी एक सुवर्ण संधी. मुंबईतील प्रतिष्ठित जगन्नाथ गंगाराम पेडणेकर ज्वेलर्स यांच्यातर्फे 65 वर्षांच्या समृद्ध परंपरेसह खास दागिन्यांचे प्रदर्शन, अप्रतिम डिझाईन्स आणि आकर्षक दागिन्यांचे अनोखे कलेक्शन पाहण्याची संधी. 14-17 ऑगस्ट रोजी सकाळी 9 ते रात्री 9 वाजेपर्यंत हॉटेल राजपथ बीकॉन चित्रा टॉकीज जवळ हंस टॉकीज रोड बेळगाव. विशेष ऑफर म्हणजे मेकिंग चार्ज वर तब्बल 25% सूट. फक्त 4 दिवसांची ही सुवर्ण संधी अजिबात गमवू नका. जगन्नाथ गंगाराम पेडणेकर ज्वेलर्स, परंपरेतील दागिने, विश्वासाचे नाव.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬೆಳಗಾವಿಯ ಆಭರಣ ಪ್ರಿಯರಿಗೆ ಸುವರ್ಣಾವಕಾಶ. ಮುಂಬೈನ ಪ್ರತಿಷ್ಠಿತ ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್ ವತಿಯಿಂದ 65 ವರ್ಷಗಳ ಶ್ರೀಮಂತ ಪರಂಪರೆಯೊಂದಿಗೆ ವಿಶೇಷ ಆಭರಣ ಪ್ರದರ್ಶನ. ಅಪೂರ್ವ ವಿನ್ಯಾಸಗಳ ವಿಶಿಷ್ಟ ಆಭರಣಗಳ ಕಲೆಕ್ಷನ್ ಅನ್ನು ಕಣ್ತುಂಬಿಕೊಳ್ಳಿ. ಆಗಸ್ಟ್ 14, 15, 16 ಮತ್ತು 17ರಂದು ಮಾತ್ರ. ಸಮಯ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ಹೋಟೆಲ್ ರಾಜ್ಪತ್ ಡೆಕ್ಕನ್ ಚಿತ್ರ ಟಾಕೀಸ್ ಪಕ್ಕದಲ್ಲಿ ಹನ್ಸ್ ಟಾಕೀಸ್ ರಸ್ತೆ ಬೆಳಗಾವಿ. ವಿಶೇಷ ಕೊಡುಗೆ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 25ರವರೆಗೆ ರಿಯಾಯಿತಿ. ಕೇವಲ 4 ದಿನಗಳ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಜಗನ್ನಾಥ್ ಗಂಗಾರಾಮ್ ಪೇಡ್ನೇಕರ್ ಜ್ಯುವೆಲ್ಲರ್ಸ್, ಪರಂಪರೆಯ ಆಭರಣ, ನಂಬಿಕೆಯ ಹೆಸರು.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರು ತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್. ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ನಷ್ಟಕ್ಕೆ 288 ರನ್. ವಾರ್ತೆಗಳ ವಿವರ. ವಿಕಸಿತ ಭಾರತದ ಗುರಿ ಸಾಕಾರಕ್ಕೆ ಉದ್ಯಮಿಗಳು, ರೈತರು, ಯುವಜನರು ಸೇರಿದಂತೆ ಸಮಾಜದ ಎಲ್ಲರೂ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನಿರೀಕ್ಷಿತ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿ ದೇಶವು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ಸಾಗಿದೆ ಎಂದರು. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನುರಣಿಸಿತು. ಭಾರತೀಯ ವಾಯುಪಡೆಯ 2 MiG-17 ಹೆಲಿಕಾಪ್ಟರ್ಗಳಲ್ಲಿ ಪುಷ್ಪವೃಷ್ಟಿಯೊಂದಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿತು. ಕಳೆದ 12 ವರ್ಷಗಳಲ್ಲಿ ನಾಗರಿಕರು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿಗಳು, ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತವು ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಸಂಪನ್ಮೂಲಗಳ ಕೊರತೆ

0: ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು. ಸಪ್ತಧಾರ ಎಂಬ ಏಳು ಶಕ್ತಿಯ ಧಾರೆಗಳ ಅನುಷ್ಠಾನಕ್ಕೆ ಕರೆ ನೀಡಿದ ಅವರು, ದೇಶವು ವೇಗವಾಗಿ ಪ್ರಗತಿ ಹೊಂದಲು ಉತ್ಪಾದನಾ ಶಕ್ತಿ, ಆಹಾರ ಉತ್ಪಾದನೆ, ರಕ್ಷಣಾ ಶಕ್ತಿ, ಗತಿಶಕ್ತಿ, ತಂತ್ರಜ್ಞಾನ, ನೀಲಿ ಆರ್ಥಿಕತೆ ಮತ್ತು ದೇಶದ ಪಾರಂಪರಿಕ ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಶಕ್ತಿ ಏಳು ಧಾರೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ವಿವರಿಸಿದರು. ಮುಂದಿನ ಒಂದು ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಕೃತಕ ಬುದ್ಧಿಮತ್ತೆ ಎಐ ಕೌಶಲ್ಯ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಜಾಗತಿಕ ಎಐ ವಲಯದಲ್ಲಿ ಮುಂಚೂಣಿಯಲ್ಲಿರಲು ಇದರಿಂದ ಯುವ ಸಮೂಹಕ್ಕೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಭಾರತದಲ್ಲಿ ಮುಂದಿನ 7-8 ವರ್ಷಗಳಲ್ಲಿ ಇನ್ನೂ 5-8 ಸೆಮಿಕಂಡಕ್ಟರ್ ಸ್ಥಾವರಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿವೆ. 3 ಸೆಮಿಕಂಡಕ್ಟರ್ ಉತ್ಪಾದನಾ ಸ್ಥಾವರಗಳಲ್ಲಿ ಈಗಾಗಲೇ ಉತ್ಪಾದನೆ ಪ್ರಾರಂಭವಾಗಿದ್ದು, ಅರೆವಾಹಕ ವಲಯದಲ್ಲಿ ದೇಶದ ಪ್ರಗತಿಯು ಅದರ ಹೆಚ್ಚುತ್ತಿರುವ ತಾಂತ್ರಿಕ ಸ್ವಾವಲಂಬನೆಯನ್ನು ಪ್ರತಿಬಿಂಬಿಸಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಆಧುನಿಕ ತಂತ್ರಜ್ಞಾನವು ಸಂಪೂರ್ಣವಾಗಿ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದ್ದು, ಈ ವಲಯದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ರಾಷ್ಟ್ರೀಯ ನಿರ್ಣಾಯಕ ಖನಿಜಗಳ ಮಿಷನ್ ಅನ್ನು ಪ್ರಾರಂಭಿಸಿದೆ ಮತ್ತು ನಿರ್ಣಾಯಕ ಖನಿಜ ಕಾರಿಡಾರ್ ಅನ್ನು ಘೋಷಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ದೇಶವು ವೆಚ್ಚ, ಗುಣಮಟ್ಟ ಮತ್ತು ಕೌಶಲ್ಯ ಈ 3 ವಿಷಯಗಳ ಮೇಲೆ ಗಮನಹರಿಸಬೇಕು. ಜಾಗತಿಕವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಸರ್ಕಾರ ಹೊಂದಿದೆ. ಮುಂಬರುವ ದಶಕದಲ್ಲಿ ಫಾರ್ಚೂನ್ 500 ಕಂಪನಿಗಳಲ್ಲಿ ಭಾರತವು 50 ಕಂಪನಿಗಳನ್ನು ಹೊಂದುವ ಗುರಿ ಹೊಂದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಇಂದು 80ನೇ ಸ್ವತಂತ್ರ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು, ವಸತಿ ಸಮುಚ್ಚಯಗಳು ಸೇರಿದಂತೆ ವಿವಿಧೆಡೆ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದವರನ್ನು ಸ್ಮರಿಸಲಾಯಿತು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಲೋಕಭವನದಲ್ಲಿ ಇಂದು ಬೆಳಿಗ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಇಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತ್ರಿವರ್ಣ ಧ್ವಜಾರೋಹಣದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರಾಷ್ಟಗೀತೆ, ವಂದೇ ಮಾತರಂ, ದೇಶಭಕ್ತಿ ಗೀತೆಗಳು ಮತ್ತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಆಯ್ದ ಭಾಗಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಾಯಿತು. ಸಿಂಗಾಪುರ್, ಚೀನಾ, ಹಾಂಕಾಂಗ್ನಲ್ಲಿ ಸೇರಿದಂತೆ ವಿವಿಧ ದೇಶಗಳಲ್ಲಿನ ಅನಿವಾಸಿ ಭಾರತೀಯರು ಸ್ವಾತಂತ್ರ್ಯ ದಿನದ ಸಂಭ್ರಮದಿಂದ ಆಚರಿಸಿದ್ದು, ಅಲ್ಲಿನ ಜನರೊಂದಿಗೆ ಭಾರತದ ಜನರ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶಿಷ್ಟ ಮತ್ತು ಸಾಂಕೇತಿಕ ರೀತಿಯಲ್ಲಿ ಆಚರಿಸಲು ಇಂದು ಸೂರ್ಯ ಪಥ ತಿರಂಗ ಗ್ಲೋಬಲ್ ರಿಲೇಯನ್ನು ಆಯೋಜಿಸಲಾಗಿದೆ. ಈ ಉಪಕ್ರಮವು ಸೂರ್ಯನ ಪಥದಂತೆ ರಾಷ್ಟ್ರಧ್ವಜವು ಪಯಣಿಸುವಂತೆ ನೋಡುವುದಾಗಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್, ಇಟಲಿ, ಈಜಿಪ್ಟ್, ಲಾಟ್ವಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ರಾಷ್ಟ್ರದ ಹೆಮ್ಮೆ ಮತ್ತು ಏಕತೆಯ ಈ ಆಚರಣೆಗಾಗಿ ಅನಿವಾಸಿಯರನ್ನು ಒಗ್ಗೂಡಿಸಿವೆ ಎಂದು ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಸಣ್ಣ ತೆರಿಗೆದಾರರ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸುವಿಕೆ ಯೋಜನೆ ನಿಯಮಗಳು 2026ನ್ನು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಅಧಿಸೂಚಿಸಿದೆ. ಅರ್ಹ ತೆರಿಗೆದಾರರು ನಿರ್ದಿಷ್ಟ ತೆರಿಗೆ ಅಥವಾ ಶುಲ್ಕವನ್ನು ಪಾವತಿಸಿ ಕೆಲವು ಬಹಿರಂಗಪಡಿಸದ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸದ ವಿದೇಶಿ ಆದಾಯ ಅಥವಾ ಘೋಷಿಸದ ವಿದೇಶಿ ಆಸ್ತಿಗಳನ್ನು ಘೋಷಿಸಲು ಇದು ಅನುವು ಮಾಡಿಕೊಡಲಿದೆ. ಈ ಯೋಜನೆ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಯೋಜನೆಯಡಿಯಲ್ಲಿ ಘೋಷಣೆ ಸಲ್ಲಿಸಲು ಈ ವರ್ಷಾಂತ್ಯ ಕೊನೆಯ ದಿನವಾಗಿದೆ. ಈ ದಿನಾಂಕದ ನಂತರ

0: ಯಾವುದೇ ಘೋಷಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದು ಒಂದು ಬಾರಿ ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆ ಯೋಜನೆಯಾಗಿದೆ. ತೆರಿಗೆದಾರರಿಗೆ ಈ ಬಗ್ಗೆ ಅರಿವು ಮೂಡಿಸಲು ಆದಾಯ ತೆರಿಗೆ ಇಲಾಖೆಯು ಯೋಜನೆ ಮತ್ತು ನಿಯಮಗಳ ಕುರಿತ ಸಮಗ್ರ ಪ್ರಶ್ನೋತ್ತರವನ್ನು ಬಿಡುಗಡೆ ಮಾಡಿದೆ ಎಂದು ಸಿಬಿಡಿಟಿ ತಿಳಿಸಿದೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿರುವ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನವನ್ನು ನಾಳೆಯಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30-7:30 ಸಾರ್ವಜನಿಕರಿಗೆ ಭೇಟಿ ನೀಡಬಹುದಾಗಿದ್ದು, ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧಕ್ಕೊಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ದೂರಸಂಪರ್ಕ ಇಲಾಖೆ ಆಯೋಜಿಸಿರುವ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ನಾಳೆಯಿಂದ 21ರವರೆಗೆ ನಡೆಯಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕಾಗಿ ಐಸಿಟಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಇಂಡೋನೇಷ್ಯಾದಲ್ಲಿ ಇಂದು ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಪ್ರಬಲ ಭೂಕಂಪದ ಬಳಿಕ ಹಲವು ಕಂಪನಗಳಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿವೆ. ದೇಶದ ಹಲವು ಭಾಗಗಳಲ್ಲಿ 1 ಮೀಟರ್ಗಿಂತ ಕಡಿಮೆ ಎತ್ತರದ ಸುನಾಮಿ ಅಲೆಗಳು ಕಾಣಿಸಿಕೊಂಡಿದ್ದು ನಂತರ ಪರಿಸ್ಥಿತಿ ಸುಧಾರಿಸಿದೆ. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕಟ್ಟಡಗಳೊಳಗೆ ಇನ್ನೂ ಕೆಲವರು ಸಿಲುಕಿರುವ ಸಾಧ್ಯತೆ ಇದೆ. ಭೂಕುಸಿತಗಳು ಸಂಭವಿಸಿದ್ದು ಅವಶೇಷಗಳಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ವರದಿಯಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ತಂಡ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ನಷ್ಟಕ್ಕೆ 228 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರುತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ನಷ್ಟಕ್ಕೆ 288 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣಧ್ವನಿ 90.4 FM. ನಮ್ಮ ಇಂದಿನ ಸ್ವತಂತ್ರೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಿಂದವಾಡಿ ಬೆಳಗಾವಿಯ ಕ್ರಿಶಿಯಸ್ ಪ್ಲಾಸಂ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕರಾದಂತಹ ಶ್ರೀ ಎನ್ಎಫ್ ಕಿತ್ತೂರ್ ಅವರು.
1: ಕೆಎಲ್ಇ ವಿನೋದಿನಿ ಹಾಗೂ ಸರ್ವ ಆಕಾಶವಾಣಿ ಕೇಳುಗರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಾಂಧೀಜಿಯವರ ಅಹಿಂಸೆ, ಭಗತ್ ಸಿಂಗರ ಧೈರ್ಯ, ಸುಭಾಷ್ ಚಂದ್ರರವರ ಹೋರಾಟ, ಲಕ್ಷಾಂತರ ಜನರ ತ್ಯಾಗ, ಇವೆಲ್ಲದರ ಫಲವಾಗಿ ಸಿಕ್ಕ ಅಮೂಲ್ಯವರ ಅದುವೇ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ. ಆದ್ದರಿಂದಲೇ ಹೇಳೋದು, ಸ್ವಾತಂತ್ರ್ಯ ಎಂಬುದು ಕೇವಲ ಒಂದು ಪದವಲ್ಲ, ಅದು ಕೋಟ್ಯಂತರ ಭಾರತೀಯರ ಕನಸು. ಸಾವಿರಾರು ಹೋರಾಟಗಾರರ ತ್ಯಾಗ, ಅಸಂಖ್ಯಾತ ಕುಟುಂಬಗಳ ನೋವು ಮತ್ತು ನಮ್ಮ ಪೂರ್ವಜರ ಅಚಲವಾದ ದೇಶ ಪ್ರೇಮದ ಫಲ. ಇಂದು ನಾವು ಸ್ವತಂತ್ರವಾಗಿ ಮಾತನಾಡುತ್ತಿದ್ದೇವೆ, ನಮ್ಮ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಯನ್ನು ಆಚರಿಸುತ್ತಿದ್ದೇವೆ, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ನಮಗಿದೆ, ಮತದಾನದ ಹಕ್ಕು ನಮಗಿದೆ, ನಮ್ಮ ಭವಿಷ್ಯವನ್ನು ನಾವೇ ನಿರ್ಧರಿಸುವ ಹಕ್ಕು ನಮಗಿದೆ. ಆದರೆ ಈ ಸ್ವಾತಂತ್ರ್ಯದ ಹಿಂದೆ ಎಷ್ಟು ತ್ಯಾಗವಿದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ನಮ್ಮ ಕರ್ನಾಟಕದ ಅನೇಕ ವೀರರು ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ದೇಶದ ಮೂಲೆ ಮೂಲೆಗಳಲ್ಲಿ ನಡೆದ ಹೋರಾಟಗಳು ಅಂತಿಮವಾಗಿ ಸ್ವಾತಂತ್ರ್ಯದ ಮಹಾಸಾಗರವಾಗಿ ರೂಪುಗೊಂಡವು. ಸ್ವಾತಂತ್ರ್ಯ ಸಿಕ್ಕಿದೆ ಎಂದರೆ ನಮ್ಮ ಜವಾಬ್ದಾರಿ ಮುಗಿದಿದೆ ಎಂದಲ್ಲ. ನಿಜವಾಗಿ ಹೇಳುವುದಾದರೆ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ. ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸುವುದು ಸರ್ಕಾರದ ಕರ್ತವ್ಯ ಮಾತ್ರವಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನು ದೇಶದ ನಿರ್ಮಾಣದಲ್ಲಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸಬೇಕು. ನಾವು ರಸ್ತೆಯಲ್ಲಿ ಕಸ ಎಸೆಯದೇ ಇರುವುದು ದೇಶ ಸೇವೆ, ಸಾರ್ವಜನಿಕ ಆಸ್ತಿಯನ್ನು ಹಾನಿಗೊಳಿಸದೇ ಕಾಪಾಡುವುದು ದೇಶ ಸೇವೆ, ನೀರನ್ನು ಉಳಿಸುವುದು ಎಂದರೆ ರಕ್ಷಿಸುವುದು ದೇಶ ಸೇವೆ, ಮರಗಳನ್ನು ಬೆಳೆಸುವುದು ದೇಶ ಸೇವೆ, ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸುವುದು ದೇಶ ಸೇವೆ, ಕಾನೂನನ್ನು ಗೌರವಿಸುವುದು ದೇಶ ಸೇವೆ, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಕೂಡ ದೇಶ ಸೇವೆ. ಪ್ರಮುಖವಾಗಿ ಒಬ್ಬ ಭಾರತೀಯನಾಗಿ ಜಾತಿ ಧರ್ಮ ನೋಡದೆ ಮತ್ತೊಬ್ಬ ಭಾರತೀಯನನ್ನು ಗೌರವಿಸುವುದು ಅತ್ಯಂತ ದೊಡ್ಡ ದೇಶ ಸೇವೆ. ನಮ್ಮ ಭಾರತವು ವೈವಿಧ್ಯತೆಯ ದೇಶ. ಇಲ್ಲಿ ನೂರಾರು ಭಾಷೆಗಳು, ವಿವಿಧ ಧರ್ಮಗಳು, ವಿಭಿನ್ನ ಸಂಪ್ರದಾಯಗಳು ಮತ್ತು ಅನೇಕ ಸಂಸ್ಕೃತಿಗಳಿವೆ. ನಮ್ಮ ಉಡುಪು ಬೇರೆ ಇರಬಹುದು, ನಮ್ಮ ಭಾಷೆ ಬೇರೆ ಇರಬಹುದು, ನಮ್ಮ ಆಹಾರ ಪದ್ಧತಿ ಬೇರೆ ಇರಬಹುದು, ಆದರೆ ನಮ್ಮ ಹೃದಯದಲ್ಲಿ ಒಂದೇ ಭಾವನೆ ಇರಬೇಕು, ನಾವು ಭಾರತೀಯರೆಂದು. ಒಬ್ಬರ ಧರ್ಮವನ್ನು, ಇನ್ನೊಬ್ಬರ ಭಾಷೆಯನ್ನು, ಮತ್ತೊಬ್ಬರ ಸಂಸ್ಕೃತಿಯನ್ನು ಗೌರವಿಸಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯದ ಅರ್ಥ ಸಾಕಾರವಾಗುತ್ತದೆ. ಇಂದು ನಮ್ಮ ದೇಶವು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಹಿಡಿದು ಕೃಷಿ, ಶಿಕ್ಷಣ, ಕ್ರೀಡೆ, ಕೈಗಾರಿಕೆ ಮತ್ತು ಬಾಹ್ಯಾಕಾಶದವರೆಗೆ ಅನೇಕ ಕ್ಷೇತ್ರಗಳಲ್ಲಿ ವೇಗವಾಗಿ ಮುನ್ನಡೆಯುತ್ತಿದೆ. ಭಾರತೀಯರು ಜಗತ್ತಿನಾದ್ಯಂತ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ. ಆದರೆ ಅಭಿವೃದ್ಧಿಯ ಜೊತೆಗೆ ನಮ್ಮ ಮುಂದೆ ಕೆಲವು ಸವಾಲುಗಳಿವೆ. ಬಡತನ, ನಿರುದ್ಯೋಗ, ಶಿಕ್ಷಣದ ಕೊರತೆ, ಪರಿಸರ ಮಾಲಿನ್ಯ, ಸಾಮಾಜಿಕ ಅಸಮಾನತೆ, ಭ್ರಷ್ಟಾಚಾರ ಮುಂತಾದ ಸಮಸ್ಯೆಗಳು ಇನ್ನೂ ನಮ್ಮ ಮುಂದೆ ಇವೆ. ಆದರೆ ಈ ಎಲ್ಲ ಸಮಸ್ಯೆಗಳ ಮುಂದೆ ನಮ್ಮ ಸರ್ಕಾರವಾಗಲಿ ಅಥವಾ ನಾಗರಿಕರಾಗಲಿ ಕೈಕಟ್ಟಿ ಕುಳಿತಿಲ್ಲ. ಆತ್ಮವಿಶ್ವಾಸದೊಂದಿಗೆ ಭಾರತೀಯರು ಮುನ್ನುಗ್ಗಿ ತಮ್ಮ ತಮ್ಮ ಕೆಲಸಗಳನ್ನು ಸತತ ಪರಿಶ್ರಮದೊಂದಿಗೆ ಮಾಡುತ್ತಿದ್ದಾರೆ. ರೈತರು ದೇಶಕ್ಕೆ ಆಹಾರ ನೀಡುತ್ತಿದ್ದಾರೆ, ವಿಜ್ಞಾನಿಗಳು ಹೊಸ ಹೊಸ ದಾರಿಗಳನ್ನು ಹುಡುಕುತ್ತಿದ್ದಾರೆ, ಶಿಕ್ಷಕರು ಜ್ಞಾನವನ್ನು ಹರಡುತ್ತಿದ್ದಾರೆ, ಕಾರ್ಮಿಕರು ದೇಶದ ಮೂಲ ಸೌಕರ್ಯಕ್ಕೆ ಅಣಿಯಾಗುತ್ತಿದ್ದಾರೆ, ದೇಶದ ಸೈನಿಕರು ಹಗಲಿರುಳು ಎನ್ನದೆ ದೇಶದ ಗಡಿಗಳನ್ನು ಕಾಯುತ್ತಿದ್ದಾರೆ ಮತ್ತು ಸಾಮಾನ್ಯ ನಾಗರಿಕರು ಭಾರತವನ್ನು ನಿಧಾನವಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಸುತ್ತಿದ್ದಾರೆ. ಅಂತೆಯೇ ಹಸಿರು ಕ್ರಾಂತಿಯಿಂದ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಹೆಚ್ಚಾಯಿತು. ಶ್ವೇತಕ್ರಾಂತಿಯಿಂದ ಹಾಲು ಉತ್ಪಾದನೆಯಲ್ಲಿ ಮಹತ್ವದ ಬದಲಾವಣೆ ಕಂಡುಬಂದಿತು. ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ದೇಶ ಕ್ರಮೇಣ ಮೇಲುಗೈ ಸಾಧಿಸುತ್ತಿದೆ. ಇಂದು ನಾವು ಮತ್ತೊಂದು ಮಹತ್ವದ ಬದಲಾವಣೆಯ ಹಂತದಲ್ಲಿದ್ದೇವೆ. ಒಮ್ಮೆ ಚಂದ್ರನತ್ತ ನೋಡುವ ಭಾರತ ಇಂದು ಚಂದ್ರನನ್ನು ಅಧ್ಯಯನ ಮಾಡುವ ಸಾಮರ್ಥ್ಯ ಹೊಂದಿದೆ. ಒಮ್ಮೆ ಕಂಪ್ಯೂಟರ್ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಹೊರಗಿನಿಂದ ನೋಡುತ್ತಿದ್ದ ಭಾರತ ಇಂದು ಜಗತ್ತಿನ ಪ್ರಮುಖ ತಂತ್ರಜ್ಞಾನ ರಾಷ್ಟ್ರಗಳಲ್ಲಿ ಒಂದಾಗಿ ಬೆಳೆಯುತ್ತಿದೆ. ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಡೆಸಿದ ಚಂದ್ರಯಾನ ಮತ್ತು ಮಂಗಳಯಾನ ಸೇರಿದಂತೆ ಹಲವು ಬಾಹ್ಯಾಕಾಶ ಸಾಧನಗಳು ನಮ್ಮ ವಿಜ್ಞಾನಿಗಳ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿವೆ. ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ಸಾಮಾನ್ಯ ಜನರ ಜೀವನದ ಭಾಗವಾಗಿವೆ. ಇದು ಕೇವಲ ತಂತ್ರಜ್ಞಾನದ ಬೆಳವಣಿಗೆಯಲ್ಲ, ಇದು ಸಾಮಾನ್ಯ ಭಾರತೀಯನ ಜೀವನದಲ್ಲಿ ಸಂಭವಿಸಿದ ದೊಡ್ಡ ಬದಲಾವಣೆ. ಇದಲ್ಲದೆ AI ಕೃತಕ ಬುದ್ಧಿಮತ್ತೆ, ರೋಬೋಟಿಕ್, ಬಾಹ್ಯಾಕಾಶ ತಂತ್ರಜ್ಞಾನ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ, ಡಿಜಿಟಲ್ ಸೇವೆಗಳು ಮುಂತಾದ ಕ್ಷೇತ್ರಗಳಲ್ಲಿ ಭಾರತ ಹೊಸ ಅವಕಾಶಗಳನ್ನು ಹುಡುಕುತ್ತಿದೆ. ಭಾರತದ ಭವಿಷ್ಯ ಕೇವಲ ದೊಡ್ಡ ನಗರಗಳಲ್ಲಿ ನಿರ್ಮಾಣವಾಗುವುದಿಲ್ಲ. ಭಾರತದ ಭವಿಷ್ಯ ನಮ್ಮ ಹಳ್ಳಿಗಳಿಂದ, ರೈತನ ಹೊಲದಿಂದ, ಶಾಲೆಯ ತರಗತಿಗಳಿಂದ, ಕಾರ್ಖಾನೆಗಳಿಂದ, ಪ್ರಯೋಗಾಲಯಗಳಿಂದ, ಅತಿ ಮುಖ್ಯವಾಗಿ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯುತ ಜೀವನದಲ್ಲಿ ನಿರ್ಮಾಣವಾಗುತ್ತದೆ. ಕೊನೆಯದಾಗಿ, ನಮ್ಮ ದೇಶಕ್ಕೆ ಹೋರಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೃದಯಪೂರ್ವಕ ನಮನ ಸಲ್ಲಿಸೋಣ. ನಮ್ಮ ಗಡಿಯಲ್ಲಿ ದೇಶವನ್ನು ಕಾಯುತ್ತಿರುವ ಸೈನಿಕರಿಗೆ ಗೌರವ ಸಲ್ಲಿಸೋಣ. ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರಿಗೆ ಗೌರವ ಸಲ್ಲಿಸೋಣ. ಮತ್ತು ಈ ದೇಶವನ್ನು ಪ್ರತಿದಿನ ತನ್ನ ಪರಿಶ್ರಮದಿಂದ ಮುನ್ನಡೆಸುತ್ತಿರುವ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ ಗೌರವ ಸಲ್ಲಿಸೋಣ. ಇತಿಹಾಸ ನಮ್ಮ ಹೆಮ್ಮೆ, ವಿಜ್ಞಾನ ನಮ್ಮ ಶಕ್ತಿ, ತಂತ್ರಜ್ಞಾನ ನಮ್ಮ ಸಾಧನ, ಯುವಜನತೆ ನಮ್ಮ ಭವಿಷ್ಯ, ಏಕತೆ ನಮ್ಮ ಬಲ, ಸಂವಿಧಾನ ನಮ್ಮ ಮಾರ್ಗದರ್ಶಿ. ಬನ್ನಿ, ಇತಿಹಾಸದಿಂದ ಸ್ಫೂರ್ತಿ ಪಡೆದು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಪ್ಪಿಕೊಂಡು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ವಿಶ್ವದ ಮುಂದೆ ಹೆಮ್ಮೆಯಿಂದ ನಿಲ್ಲುವ ಭಾರತವನ್ನು ನಿರ್ಮಿಸೋಣ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಧನ್ಯವಾದಗಳು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವತಂತ್ರ ದಿನಾಚರಣೆಯ ಮಹತ್ವ, ಸ್ವತಂತ್ರ ಹೋರಾಟಗಾರರ ಧೈರ್ಯ, ತ್ಯಾಗ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಸೇರಿದಂತೆ ಸ್ವತಂತ್ರಕ್ಕೆ ಸಂಬಂಧಿಸಿದಂತೆ ಹಲವು ವಿಷಯಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಚೇತನಾ ಡಿಎಂ ಹಾಗೂ ಅವರೊಂದಿಗೆ ಪುಟಾಣಿಗಳಾದ ಆದ್ಯಾ ಮುನ್ನೋಳಿ ಮತ್ತು ದೀಪಿಕಾ ದೊಡವಾಡವರು.
1: ಸ್ವಾತಂತ್ರ್ಯ ಈ ಒಂದು ಪದ ಕೇಳಿದರೆ ಸಾಕು, ಮನಸ್ಸಿನಲ್ಲಿ ತ್ರಿವರ್ಣ ಧ್ವಜ ಹಾರುತ್ತದೆ, ಕಿವಿಯಲ್ಲಿ ವಂದೇ ಮಾತರಂ ವಂದೇ ಮಾತರಂ ಮೊಳಗುತ್ತದೆ, ಹೃದಯದಲ್ಲಿ ಹೇಳಲಾರದ ಹೆಮ್ಮೆ ತುಂಬುತ್ತದೆ. ಆದರೆ ಈ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ತಾಯಂದಿರು ಕಣ್ಣೀರು ಸುರಿಸಿದರು, ಎಷ್ಟು ಮಕ್ಕಳು ತಮ್ಮ ಬಾಲ್ಯವನ್ನೇ ದೇಶಕ್ಕೆ ಅರ್ಪಿಸಿದರು, ಎಷ್ಟು ವೀರರು ನಗು ನಗುತ್ತಲೇ ಭಗತ್ ಸಿಂಗ್ ಅಂತಹ ರಾಷ್ಟ್ರಪ್ರೇಮಿಗಳು ಮರಣವನ್ನು ಅಪ್ಪಿಕೊಂಡ್ರು. ಅವರ ತ್ಯಾಗವೇ ಇಂದು ನಮ್ಮ ಉಸಿರಿನ ಸ್ವಾತಂತ್ರ್ಯ. ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನನ್ನೊಂದಿಗೆ ಇಬ್ಬರು ಪುಟಾಣಿ ಅತಿಥಿಗಳಿದ್ದಾರೆ. ಒಬ್ಬಳು ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ನಮ್ಮ ಮುಂದೆ ನಿಲ್ಲಲಿದ್ದಾಳೆ, ಆದ್ಯಾ ಮುನ್ನೋಳಿ. ಇನ್ನೊಬ್ಬ ಪುಟಾಣಿ ಬಾಲವೀರ ಬಾಜಿ ರೌತ್ ಅವರ ಸ್ಫೂರ್ತಿದಾಯಕ ಬದುಕನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾಳೆ ದೀಪಿಕಾ ದೊಡ್ಡವಾಡ. ಹಾಗಾದರೆ ಆರಂಭಿಸೋಣ. ಕನ್ನಡದ ನೆಲದಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಮೊದಲ ಕಹಳೆ ಊದಿದ ವೀರರಾಣಿ ಯಾರು ಗೊತ್ತೇ? ಈಗೋ ನಮ್ಮ ಮುಂದೆ ಅವರೇ ಬಂದಿದ್ದಾರೆ. ಆದ್ಯ, ಕಿತ್ತೂರು ರಾಣಿ ಚೆನ್ನಮ್ಮನ ಡೈಲಾಗ್ ಹೇಳ್ತಿಯಲ್ಲ ಪುಟ್ಟ, ಹೇಳು.
2: ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕು ಕೊಡಬೇಕು ಕಪ್ಪ, ಕಬ್ಬು ತಿನ್ನಲು ಬಿಟ್ಟು ತಪ್ಪಿಗೆ ಕೂಲಿಯನ್ನು ಬೆಲೆ ಕೊಡಬೇಕೆ, ಮೋಡ ಮಳೆ ಸುರಿಸು ಇತ್ತು ಭೂಮಿ ಬೆಲೆ ಬೆಲೆ ಉತ್ತದೆ, ನಿಮಗೇಕು ಕೊಡಬೇಕು ಕಪ್ಪ, ನೀವೇನು ಅನ್ನ ತಮ್ಮಂದಿರೆ ನೆಂಟರೆ ಇಷ್ಟರೆ, ನಿಮಗೇಕು ಕೊಡಬೇಕು ಕಪ್ಪ, ನೀವೇನು ಉತ್ತೀರಾ ಬಿತ್ತೀರಾ ನೀರು ಹಾಯಿಸಿದ್ದೀರಾ ಅಂಬಲಿ ಕೊಟ್ಟೀರಾ, ನಿಮಗೇಕು ಕೊಡಬೇಕು ಕಪ್ಪ. ಈ ಕಿತ್ತೂರು ರಾಣಿ ಚನ್ನಮ್ಮನ ಮುಂದೆ ಕಪ್ಪ ಕೇಳಿದರೆ ನಾಲಿಗೆ ಸಿಲ್ಬಿಡಬೇಕು, ಎಚ್ಚರ, ಹರ್ ಹರ್ ಮಹಾದೇವ್.
1: ದೇಶಭಕ್ತಿ ಎಂದರೆ ವಯಸ್ಸು ನೋಡುವುದಿಲ್ಲ. ಕೆಲವೊಮ್ಮೆ ದೊಡ್ಡವರು ಮಾಡಲಾರದ ಸಾಹಸವನ್ನ ಪುಟ್ಟ ಮಕ್ಕಳು ಮಾಡಿ ತೋರಿಸ್ತಾರೆ. ಅಂತ ಒಬ್ಬ ಅಮರ ಬಾಲವೀರ ಬಾಜಿ ರೌತ್ ಕೇವಲ 12 ವರ್ಷದ ಬಾಲಕ, ಆದರೆ ಹೃದಯದಲ್ಲಿ ದೇಶಪ್ರೇಮದ ಸಾಗರ ತುಂಬಿಕೊಂಡಿದ್ದ ನಮ್ಮ ಪುಟ್ಟ ಅತಿಥಿ ದೀಪಿಕಾ ಅವರ ಬದುಕನ್ನ ನಮ್ಮ ಮುಂದೆ ತೆರೆದಿಡಲಿದ್ದಾಳೆ.
3: ಬಾಜಿ ರೌತ್ ಅವರು ಒಡಿಶಾ ರಾಜ್ಯದ ನೀಲಕಂಠಪುರ ಎನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಅವರು ಕೇವಲ 12 ವರ್ಷವಿದ್ದಾಗೆ, ಅಂದರೆ ಹೆಚ್ಚು ಕಮ್ಮಿ ನಮ್ಮ ಏಜ್ ಇರಬಹುದು, ಆಗ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು. ಅಂದರೆ ಆ ಸಮಯದಲ್ಲಿ ಭಾರತ ಬ್ರಿಟಿಷರ ಆಡಳಿತದಲ್ಲಿ ಇತ್ತು. ಬ್ರಿಟಿಷರು ನಮ್ಮ ದೇಶದ ಜನರ ಮೇಲೆ ತುಂಬಾ ಅನ್ಯಾಯ ಮಾಡುತ್ತಿದ್ದರು. ಅವರ ವಿರುದ್ಧ ಭಾರತದ ಜನರು ಪ್ರಜಾಮಂಡಳ ಚಳುವಳಿಯನ್ನು ನಡೆಸುತ್ತಿದ್ದರು. ಬಾಜಿ ರೌತ್ ಅವರು ಕೂಡ ಆ ಚಳುವಳಿಯಲ್ಲಿ ಸ್ವಯಂ ಸೇವಕನಾಗಿದ್ದರು. ಅವರು ಚಿಕ್ಕ ಹುಡುಗ ಆಗಿದ್ದರೂ ದೇಶಕ್ಕಾಗಿ ಏನಾದರೂ ಮಾಡಬೇಕೆನ್ನುವ ಆಸೆ ಇತ್ತು. ಹಾಗಾಗಿ ಅವರು ಹಗಲು ಶಾಲೆಗೆ ಹೋಗುತ್ತಿದ್ದರು ಮತ್ತು ಬಿಡುವಿನ ವೇಳೆಯಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಸಹಾಯ ಮಾಡುತ್ತಿದ್ದರು. 1938 ಒಂದು ದಿನ ರಾತ್ರಿ ಬ್ರಿಟಿಷರ ಸೈನ್ಯ ನಿನ್ನ ದೋಣಿಯಲ್ಲಿ ನಮ್ಮನ್ನು ನದಿ ದಾಟಿಸುವಂತ ಬಾಜಿ ರೌತಿಗೆ ಕೇಳಿದರು. ಬ್ರಿಟಿಷರಿಗೆ ಯಾರೂ ದೋಣಿ ಕೊಡಬಾರದು ಎನ್ನುವ ಸೂಚನೆ ಇದ್ದ ಕಾರಣ ಬಾಜಿ ರೌತ್ ಅವರು ಧೈರ್ಯವಾಗಿ, ನಮ್ಮ ದೋಣಿ ನಿಮಗೆ ಕೊಡಲ್ಲ, ನಮ್ಮ ದೇಶದ ಜನರಿಗೆ ಅನ್ಯಾಯ ಮಾಡಿದವರಿಗೆ ನಾನು ಸಹಾಯ ಮಾಡಲ್ಲ, ಆ ಕಡೆ ಕರೆದೊಯ್ಯುವುದಿಲ್ಲ ಅಂತ ಧೈರ್ಯವಾಗಿ ಹೇಳಿದರು. ಆ ಪುಟ್ಟ ಬಾಲಕನ ಬಾಯಲ್ಲಿ ಅಷ್ಟು ಧೈರ್ಯದ ಮಾತನ್ನು ಕೇಳಿ ಬ್ರಿಟಿಷ್ ಸೈನ್ಯ ಅವರ ಮೇಲೆ ಗುಂಡು ಹಾರಿಸಿತು. ಬಾಜಿ ರೌತ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಆದರೆ ಬಾಜಿ ರೌತ್ ತ್ಯಾಗ ವ್ಯರ್ಥವಾಗಲಿಲ್ಲ. ಅವರ ಅಮರವೀರಗಾದೆ ಸಾವಿರಾರು ಜನರಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹುಟ್ಟಿಸಿತು. ಇಂದಿಗೂ ಅವರನ್ನು ಕಿರಿಯ ಅಮರವೀರರಲ್ಲಿ ಒಬ್ರು ಅಂತ ಗೌರವದಿಂದ ನೆನಪು ಮಾಡ್ಕೋತೀವಿ.
1: ಬಾಜಿ ರೌತ್ ಅವರ ಕತೆ ಕೇಳಿದ ಮೇಲೆ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ ಮಕ್ಕಳೇ, ದೇಶವನ್ನ ಪ್ರೀತಿಸಲು ದೊಡ್ಡವರಾಗಿರ್ಬೇಕೆ? ದೀಪಿಕಾ,
3: ದೊಡ್ಡವರೇನಾಗ್ಬೇಕಂತಿಲ್ಲ, ಆ ದೇಶದ ಬಗ್ಗೆ ಪ್ರೀತಿ ಇದ್ರೆ ಸಾಕು.
1: ಕರೆಕ್ಟ್ ಆಗಿ ಹೇಳ್ದೆ ನೋಡು. ಹಾಗಾದ್ರೆ ನೀವು ಈಗಿಂದೀಗ್ಲೇ ದೇಶಕ್ಕಾಗಿ ಏನ್ ಮಾಡಬಹುದು ಅಂತ ಅನ್ಕೋತೀರಾ? ಆದ್ಯಾ,
2: ನಾವು ಶಾಲೆಯಲ್ಲಿ ಚೆನ್ನಾಗಿ ಓದ್ಬೇಕು, ನಮ್ಮ ಸುತ್ತಮುತ್ತ ಕ್ಲೀನ್ ಇಡ್ಬೇಕು, ಸುಳ್ಳು ಹೇಳ್ಬಾರ್ದು, ನಮ್ಮ ರಾಷ್ಟ್ರಧ್ವಜಕ್ಕ ಗೌರವ ಕೊಡಬೇಕು.
1: ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳ್ದೆ. ಇದ್ರ ಜೊತೆಗೆ ಇನ್ನು ಸ್ವಲ್ಪ ಸೇರಿಸೋದಾದ್ರೆ, ದೇಶಕ್ಕಾಗಿ ನಾವು ಉತ್ತಮ ಪ್ರಜೆಗಳಾಗಬೇಕು, ಕಾನೂನನ್ನ ಗೌರವಿಸಬೇಕು, ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು, ದೇಶದ ಆಸ್ತಿ ನಮ್ಮ ಆಸ್ತಿ ಅಂತ ರಕ್ಷಿಸಬೇಕು, ತೆರಿಗೆನ ಪಾವತಿಸಬೇಕು, ಪರಿಸರವನ್ನ ಸ್ವಚ್ಛವಾಗಿಡಬೇಕು, ದೇಶದ ಪ್ರಗತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಎಲ್ಲರೊಂದಿಗೆ ಒಗ್ಗಟ್ಟಿನಿಂದ ಬಾಳ್ಬೇಕು. ಮತ್ತೆ ನಮ್ಮ ಕರ್ತವ್ಯಗಳು ಏನಪ್ಪಾ ಅಂದ್ರೆ, ಕಾನೂನು ಪಾಲನೆ, ಸಂವಿಧಾನದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸಬೇಕು, ಮತದಾನ, ಅರ್ಹತೆ ಇದ್ದವರು ಮತ ಚಲಾಯಿಸಬೇಕು, ಮತ್ತೆ ಉತ್ತಮ ನಾಯಕರನ್ನ ಆಯ್ಕೆ ಮಾಡಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು, ನಮ್ಮ ಸುತ್ತಮುತ್ತ ಗಲೀಜು ಮಾಡಬಾರದು, ಪ್ರೀತಿ ಮತ್ತು ಒಗ್ಗಟ್ಟು, ಜಾತಿ ಧರ್ಮ ಮೀರಿದ ಭ್ರಾತೃತ್ವ ಮತ್ತು ದೇಶ ಪ್ರೇಮ ಬೆಳೆಸ್ಕೊಳ್ಬೇಕು, ಪರಿಸರ ಸಂರಕ್ಷಣೆ, ಗಿಡ ನೆಡಬೇಕು, ನೀರು ಹಾಕಿ ನಮ್ಮ ಪರಿಸರವನ್ನ ರಕ್ಷಿಸಬೇಕು. ಬಾನಗಲ ಹಾರುವ ಭಾರತದ ತ್ರಿವರ್ಣ ಧ್ವಜದಲ್ಲಿರುವ ಬಣ್ಣಗಳು, ಅವುಗಳ ಅರ್ಥ ಏನು ಗೊತ್ತೇ ಮಕ್ಳೇ? ಏರು ತಿಹುದು ಆರು ತಿಹುದು ನೋಡು ನಮ್ಮ ಬಾವುಟ. ಇದು ಕಯ್ಯಾರ ಕಿನ್ನಣ್ಣ ರೈ ಅವರು ಬರೆದ ದೇಶಭಕ್ತಿ ಗೀತೆ. ಕೇವಲ ನಾಲ್ಕೇ ಸಾಲಿನಲ್ಲಿ ತ್ರಿವರ್ಣ ಧ್ವಜದ ಅರ್ಥವನ್ನ ವಿವರಿಸಿದ್ದಾರೆ ಕವಿ. ರಾಷ್ಟ್ರಧ್ವಜಕ್ಕಿರುವ ಶಕ್ತಿ ಮತ್ತು ಮೌಲ್ಯವನ್ನ ವಿವರಿಸಿದ್ದಾರೆ. ಆದ್ಯ, ನಮ್ಮ ರಾಷ್ಟ್ರಧ್ವಜ ಫ್ಲಾಗ್ ನಲ್ಲಿ ಎಷ್ಟು ಬಣ್ಣಗಳಿವೆ ಮತ್ತು ಅವ್ಯಾವ್ಯಾವು ಗೊತ್ತಪುಟ?
2: ಗೊತ್ತು, ನಮ್ಮ ರಾಷ್ಟ್ರಧ್ವಜಕ್ಕೆ ಮೂರು ಬಣ್ಣ ಇದೆ, ಕೇಸರಿ, ಬಿಳಿ, ಹಸಿರು, ಆಮೇಲೆ ನಡುವೆ ಅಶೋಕ ಚಕ್ರ ಇದೆ.
1: ವೆರಿ ಗುಡ್. ಇದನ್ನ ಭಾರತದ ತ್ರಿವರ್ಣ ಧ್ವಜ ಅಂತ ಕರಿತೀವಿ. ದೀಪಿಕಾ, ಈ ಮೂರು ಬಣ್ಣ ಮತ್ತೆ ಅಶೋಕ ಚಕ್ರ ಇವೆಲ್ಲ ಏನನ್ನ ಸೂಚಿಸ್ತವೆ ಮತ್ತೆ ಪ್ರತೀಕವಾಗಿದ್ದಾವೆ ನಿನಗೆ ಗೊತ್ತಾ?
3: ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ, ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ, ಹಸಿರು ಬಣ್ಣ ಸಮೃದ್ಧಿ, ಪ್ರಕೃತಿ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ, ನಡುವೆ ಇರುವ ಅಶೋಕ ಚಕ್ರ ಸದಾ ಮುಂದೆ ಸಾಗಬೇಕ ಎಂಬ ಸೂಚನೆ ನೀಡುತ್ತದೆ.
1: ದೀಪಿಕಾ, ನಿನಗೆ ಗೊತ್ತಿರೋ ಯಾವ್ದಾದ್ರು ದೇಶಭಕ್ತಿ ಗೀತೆ ಹಾಡ್ತೀಯಾ?
2: ಭಾರತ

ಗಾಂಧಿ ಮಹಾತ್ಮರ ಸತ್ಯ ಅಹಿಂಸೆ ಪಾಠವೇ ನಮಗೆ ನೀತಿಯು. ಗಾಂಧಿ ಮಹಾತ್ಮರ ಸತ್ಯ ಅಹಿಂಸೆ ಪಾಠವೇ ನಮಗೆ ನೀತಿಯು.

ತ್ರಿವರ್ಣ ಧ್ವಜದ ಹಾರಾಟದಲ್ಲಿ ಹರಡಿದೆ ನಾಡಿನ ಕೀರ್ತಿಯು. ತ್ರಿವರ್ಣ ಧ್ವಜದ ಹಾರಾಟದಲ್ಲಿ ಹರಡಿದೆ ನಾಡಿನ ಕೀರ್ತಿಯು. ಜನಗಣಮನದ ರಾಷ್ಟ್ರಗೀತೆಯಲ್ಲಿ ಅಡಗಿದೆ ನಮ್ಮಯ ಸ್ಫೂರ್ತಿಯು. ಜನಗಣಮನದ ರಾಷ್ಟ್ರಗೀತೆ

0: ಮಾತರಂ.
1: ಆದ್ಯ, ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಆಚರಿಸ್ತಾರೆ?
0: ನಮ್ಮ ಶಾಲೆ ಹೆಸರು ಸೇಂಟ್ ಮೇರಿಸ್ ಹೈ ಸ್ಕೂಲ್. ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಮೊದಲು ನಾವು ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ, ನಾವು ಆಮೇಲೆ ನಮ್ಮ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತೀವಿ, ಸ್ಪೀಚ್ ಮಾಡ್ತೀವಿ, ನಮ್ಮ ಪ್ರಿನ್ಸಿಪಲ್ ಸ್ಪೀಚ್ ಕೊಡ್ತಾರೆ, ಆಮೇಲೆ ನಮಗೆ ಸ್ವೀಟ್ಸ್ ಕೊಡ್ತಾರೆ. ಈ ರೀತಿ ನಾವು ನಮ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ.
1: ದೀಪಿಕಾ, ನಿಮ್ಮ ಶಾಲೆಯಲ್ಲಿ ಹೇಗೆ ಮಾಡ್ತಾರೆ?
2: ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಸಂಭ್ರಮದಿಂದ ಮಾಡ್ತೀವಿ. ದಿನ ನಾವು ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಶಾಲೆಗೆ ಹೋಗ್ತೀವಿ. ನಮ್ಮ ಪ್ರಿನ್ಸಿಪಲ್ ಧ್ವಜಾರೋಹಣ ಮಾಡ್ತಾರೆ, ಆಮೇಲೆ ರಾಷ್ಟ್ರಗೀತೆ ಹೇಳ್ತೀವಿ. ನಮ್ಮ ಪ್ರಿನ್ಸಿಪಲ್ಲು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಹೇಳ್ತಾರೆ. ನಾವೆಲ್ಲ ದೇಶಭಕ್ತಿ ಗೀತೆಯನ್ನು ಹೇಳ್ತೀವಿ. ಸ್ವಾತಂತ್ರ್ಯ ಹೋರಾಟಗಾರರ ವೇಷವನ್ನು ಹಾಕಿ, ಈಗ ಆದ್ಯ ಹೇಳಿದ್ಲಲ್ಲ ಆ ರೀತಿ ಡೈಲಾಗ್ ಎಲ್ಲ ಹೇಳ್ತೀವಿ, ಆಮೇಲೆ ಸ್ವೀಟ್ ಕೊಡ್ತಾರೆ.
1: ವೆರಿ ಗುಡ್. ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು ಗೊತ್ತಾ ನಿಂಗೆ ಆದ್ಯ?
0: ಹಾ ಗೊತ್ತು, ನಮ್ಮ ರಾಷ್ಟ್ರಗೀತೆ ರವೀಂದ್ರನಾಥ್ ಟಗೋರ್ ಬರ್ದಾರೆ.
1: ಮತ್ತೆ ರಾಷ್ಟ್ರಗೀತೆಗೆ ಹೇಗೆ ಗೌರವ ಕೊಡಬೇಕು ಅದು ಗೊತ್ತಾ ನಿಂಗೆ?
0: ಗೊತ್ತು, ಗೌರವದಿಂದ ಎದ್ದು ನಿಲ್ಬೇಕು, ಜನಗಣಮನ ಹಾಡ್ಬೇಕು, ಹಾಡಕ್ ಬಂದಿಲ್ಲ ಅಂದ್ಲೆ ಕೇಳಿಸ್ಕೋಬೇಕು.
1: ವೆರಿ ಗುಡ್, ಸರಿ ಇದೆ. ಯಾಕೆ ಅಂದ್ರೆ ಅದು ಕೇವಲ ಒಂದು ಹಾಡಲ್ಲ, ಅದು ನಮ್ಮ ದೇಶದ ಆತ್ಮ ಜನಗಣಮನ. ಹಾಡುವಾಗ ನಾವು ಕೇವಲ ಪದಗಳನ್ನ ಹಾಡೋದಿಲ್ಲ, ನಮ್ಮ ದೇಶದ ಮೇಲಿನ ಗೌರವವನ್ನ ವ್ಯಕ್ತಪಡಿಸ್ತೇವೆ. ರವೀಂದ್ರನಾಥ್ ಟಾಗೂರ್ ಅವರು ಜನಗಣಮನ ಗೀತೆಯನ್ನ ಕನ್ನಡದಲ್ಲಿ ಬರೆಯಲಿಲ್ಲ, ಅವರು ಇದನ್ನ ಮೂಲತಃ ಬೆಂಗಾಳಿ ಭಾಷೆಯಲ್ಲಿ ಬರೋತೋ ಭಾಗ್ಯೋ ಬಿದಾತ ಎಂಬ ಹೆಸರಿನಲ್ಲಿ ಸಂಸ್ಕೃತೀಕೃತ ಬಂಗಾಳಿ ಸಾಧು ಭಾಷಾ ಶೈಲಿಯಲ್ಲಿ ರಚಿಸಿದ್ರು. ಬೆಂಗಾಳಿ ಅಂದ್ರೆ ಬಾಂಗ್ಲಾ ಭಾಷೆ, ಯಾವಾಗ್ಲೂ ಬಾ ಬಳಸ್ತಾರೆ ಅವರು. ನಾವು ವಾ ಬಳಸಿದ್ರೆ, ವಾ ಅಕ್ಷರ ಬಳಸಿದ್ರೆ ಅವರು ಬಾ ಅಂತ ಬಳಸ್ತಾರೆ. ನಂತರ ಇದನ್ನ ಕನ್ನಡ ಮತ್ತು ಇತರ ಭಾರತೀಯ ಭಾಷೆಗಳಿಗೆ ಅನುಗುಣವಾಗಿ ಅನುವಾದಿಸಲಾಯಿತು. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಟ್ಯಾಗೂರ್ ಅವರು 1911 ಡಿಸೆಂಬರ್ 11 ಈ ಕವಿತೆಯನ್ನ ಬಂಗಾಳಿ ಭಾಷೆಯಲ್ಲಿ ರಚಿಸಿದ್ರು. ಈ ಗೀತೆಯ ಮೊದಲ ಚರಣವನ್ನ ಭಾರತದ ರಾಷ್ಟ್ರಗೀತೆಯಾಗಿ ಸ್ವೀಕರಿಸಲಾಯಿತು. ಇದು ಬಂಗಾಳಿಯಾದರೂ ಸಂಸ್ಕೃತ ಮೂಲದ ಪದಗಳನ್ನ ಹೆಚ್ಚು ಹೊಂದಿರೋ ಕಾರಣ ಇದನ್ನು ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ತುರ್ಜುಮೆ ಮಾಡಲಾಯಿತು. ಮಕ್ಕಳ, ತುರ್ಜುಮೆ ಮಾಡುವುದು ಅಂತ ಏನು ಗೊತ್ತಾ ನಿಮ್ಗೆ? ತುರ್ಜುಮೆ ಮಾಡೋದು ಅಂದ್ರೆ
2: ಅನುವಾದ ಮಾಡುವುದು.
1: ವೆರಿ ಗುಡ್, ಟ್ರಾನ್ಸ್ಲೇಷನ್ ಮಾಡೋದು ಅಂತ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕನ್ವರ್ಟ್ ಮಾಡೋದು. ಸೊ ಇದನ್ನ ಸುಲಭವಾಗಿ ಉಚ್ಚರಿಸಬಹುದು ಮತ್ತೆ ಅನುವಾದಿಸಬಹುದು, ಯಾಕೆಂದ್ರೆ ಅದು ಸಂಸ್ಕೃತ ಮೂಲ ಪದಗಳನ್ನ ಹೊಂದಿತ್ತು. ಮಕ್ಕಳೇ, ನಿಮ್ಗೆಲ್ಲ ಜನಗಣಮನ ನಮ್ಮ ರಾಷ್ಟ್ರಗೀತೆ ಹಾಡೋದು ತುಂಬಾ ಇಷ್ಟನಾ?
0: ಹೌದು.
1: ಭಾರತ ಎಂದಾಕ್ಷಣ ಮೊದಲು ನಿಮಗೆ ಏನ್ ನೆನಪಾಗ್ತದೆ, ಮನಸ್ಸಿಗೆ ಏನ್ ಬರ್ತದೆ ಆದ್ಯ?
0: ನಮ್ಮ ಬಾವುಟ.
1: ವೆರಿ ಗುಡ್. ನಿನಗೆ ದೀಪಿಕಾ?
2: ನಮ್ಮ ಸೈನಿಕರು.
1: ನನಗೆ ಏನ್ ನೆನಪಾಗ್ತದೆ ಹೇಳ? ನನಗೆ ವೈವಿಧ್ಯತೆಯಲ್ಲಿ ಏಕತೆ, ಬೇರೆ ಬೇರೆ ಭಾಷೆಗಳು, ಸಂಸ್ಕೃತಿಗಳು, ಆಚರಣೆಗಳು, ಅದೇ ಒಂದು ಹೆಮ್ಮೆ ನಮಗೆ. ನಾವೆಲ್ಲರೂ ಭಾರತೀಯರು, ವಿ ಆರ್ ಆಲ್ ಇಂಡಿಯನ್ಸ್ ಅನ್ನೋ ಮನೋಭಾವ. ಭಾರತದ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ಭಾರತವು ಭಿನ್ನತೆಯಲ್ಲಿ ಏಕತೆಯನ್ನ ಹೊಂದಿರುವ ಅಪೂರ್ವ ದೇಶವಾಗಿದೆ. ಇಲ್ಲಿನ ಪ್ರಕೃತಿ, ಸಂಸ್ಕೃತಿ, ಇತಿಹಾಸ ಮತ್ತು ಭಾಷಾ ವೈವಿಧ್ಯವು ಜಗತ್ತಿನಲ್ಲಿ ಭಾರತಕ್ಕೆ ವಿಶೇಷ ಸ್ಥಾನವನ್ನ ತಂದುಕೊಟ್ಟಿದೆ. ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಅದು ಅನನ್ಯ ಸಂಸ್ಕೃತಿ. ಅತಿ ಹಳೆಯದಾದ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮಗಳ ಉಗಮ ಸ್ಥಾನ ಇದು ನಮ್ಮ ದೇಶ ಹಿಂದೂಸ್ತಾನ. ಕುಟುಂಬದ ಮೌಲ್ಯಗಳು, ಹಿರಿಯರಿಗೆ ಗೌರವ ಮತ್ತು ಒಗ್ಗಟ್ಟಿನ ಕೌಟುಂಬಿಕ ವ್ಯವಸ್ಥೆ, ಹಬ್ಬಗಳು, ವರ್ಷವಿಡೀ ನಡೆಯುವ ವೈವಿಧ್ಯಮಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಉತ್ಸವಗಳು, ಕೆಲವು ಹಬ್ಬಗಳು ಅಂತೂ ಪ್ರತಿ ತಿಂಗಳು ಹಬ್ಬಗಳೇ ಇರ್ತವೆ. ಕೆಲವು ಹಬ್ಬಗಳ ಹೆಸರು ಗೊತ್ತಾದ್ಯಾ ನಿನಗೆ?
0: ಹಾ ಗೊತ್ತು, ದೀಪಾವಳಿ, ಹೋಲಿ, ಸಂಕ್ರಾಂತಿ, ಯುಗಾದಿ, ದಸರಾ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ.
1: ಈಗ ಲಾಸ್ಟ್ಗೆ ಮೂರು ಹೇಳ್ದಲ್ಲ ನೀನು, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಇದೆಲ್ಲ ನಮ್ಮ ರಾಷ್ಟ್ರೀಯ ಹಬ್ಬಗಳು ಅಲ್ವಾ? ಭೌಗೋಳಿಕ ಮತ್ತು ಪ್ರಾಕೃತಿಕ ವೈವಿಧ್ಯತೆಯನ್ನ ಹೊಂದಿರೋ ದೇಶ ನಮ್ದು. ಹಿಮಾಲಯ ಪರ್ವತ ಉತ್ತರದಲ್ಲಿ ಕಾವಲಾಗಿ ನಿಂತಿದೆ. ವಿಶ್ವದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ, ವಿಶಾಲ ಕರಾವಳಿ, ಮೂರು ದಿಕ್ಕುಗಳಲ್ಲೂ ಮಹಾಸಾಗರಗಳಿಂದ ಕೂಡಿದ ಸುಂದರ ಕಡಲ ತೀರ, ಪ್ರಕೃತಿ ಸೌಂದರ್ಯ, ದಟ್ಟ ಕಾಡುಗಳು, ಮರುಭೂಮಿ, ಪವಿತ್ರ ನದಿಗಳು ಮತ್ತು ವನ್ಯಜೀವಿಯ ವೈವಿಧ್ಯಗಳನ್ನು ಹೊಂದಿದೆ ನಮ್ಮ ದೇಶ. ಅಹಿಂಸೆ ಮತ್ತು ಆಧ್ಯಾತ್ಮ, ಶಾಂತಿ ಸಂದೇಶ. ಬುದ್ಧ, ಮಹಾವೀರ, ಗಾಂಧೀಜಿಯವರು ಶಾಂತಿ ಸಂದೇಶವನ್ನು ಸಾರಿದ್ರು, ಅಹಿಂಸಾ ಮಾರ್ಗವನ್ನು ನಮಗೆ ತೋರಿಸಿಕೊಟ್ರು. ಯೋಗ ಮತ್ತು ಆಯುರ್ವೇದ ವಿಶ್ವಕ್ಕೆ ಭಾರತ ನೀಡಿದ ಆರೋಗ್ಯಕರ ಜೀವನ ಶೈಲಿಯ ಕೊಡುಗೆ ಇದು. ಕಿತ್ತೂರು ರಾಣಿ ಚೆನ್ನಮ್ಮ, ಬಾಜಿ ರೌತ್ ಇವರಿಬ್ಬರೂ ನಮಗೆ ಒಂದೇ ಪಾಠ ಹೇಳ್ತಾರೆ. ದೇಶವನ್ನು ಪ್ರೀತಿಸಲು ವಯಸ್ಸು ಬೇಕಿಲ್ಲ, ಧೈರ್ಯ ಬೇಕು, ಕರ್ತವ್ಯ ಪ್ರಜ್ಞೆ ಬೇಕು ಮತ್ತು ಭಾರತ ಮಾತೆಯ ಮೇಲಿನ ಅಪಾರ ಪ್ರೀತಿ ಬೇಕು. ಒಂದು ದೇಶಭಕ್ತಿ ಗೀತೆಯನ್ನು ಹೇಳಲು ಮುಂದಾಗೋಣ ಮಕ್ಕಳೇ. ಇದು ಸಿನಿಮಾದ ಹಾಡು.

0: ಆದ್ಯ, ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಯಾವಾಗ ಆಚರಿಸ್ತೀವಿ?
1: ನಾವು ನಮ್ಮ ಇಂಡಿಪೆಂಡೆನ್ಸ್ ಡೇ 15 ಆಗಸ್ಟ್ ಒಳಗೆ ಸೆಲೆಬ್ರೇಟ್ ಮಾಡ್ತೀವಿ.
0: ದೀಪಿಕಾ, ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು?
2: ಆ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ ದಿನ.
0: ಮಕ್ಕಳೇ, ಇದರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ಹೇಳೋದಾದರೆ 1947 ಇದೇ ದಿನದಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಈ ರಾಷ್ಟ್ರೀಯ ಹಬ್ಬವನ್ನು ಇಡೀ ದೇಶದಲ್ಲಿ ಧ್ವಜಾರೋಹಣ, ರಾಷ್ಟ್ರಗೀತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಸಡಗರದಿಂದ ಆಚರಿಸ್ತೇವೆ. ಸಾಮಾಜಿಕ ಕಾರ್ಯಕ್ರಮಗಳು, ಮೆರವಣಿಗೆಯನ್ನು ಮಾಡ್ತೇವೆ. ಸ್ವಾತಂತ್ರ್ಯ ದಿನಾಚರಣೆ ಮಹತ್ವ ಏನಪ್ಪ ಅಂದರೆ, ಇದು ಒಂದು ಐತಿಹಾಸಿಕ ದಿನ. 200 ವರ್ಷಗಳಿಗೂ ಹೆಚ್ಚು ಕಾಲ ಆಳಿದ ಬ್ರಿಟಿಷರ ದಬ್ಬಾಳಿಕೆ ಮತ್ತು ಗುಲಾಮಗಿರಿಯ ಅಂತ್ಯವನ್ನ ಈ ದಿನ ಸೂಚಿಸುತ್ತದೆ. ತ್ಯಾಗ, ಬಲಿದಾನಗಳ ಸ್ಮರಣೆ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುವ ದಿನ ಇದು. ಮತ್ತೆ ರಾಷ್ಟ್ರೀಯ ಐಕ್ಯತೆಯ ದಿನ. ಜಾತಿ, ಧರ್ಮ, ಭಾಷೆಗಳನ್ನು ಮೀರಿ ಎಲ್ಲಾ ಭಾರತೀಯರು ಒಂದಾಗಿ ದೇಶದ ಪ್ರಗತಿಗಾಗಿ ಪ್ರತಿಜ್ಞೆ ಮಾಡುವ ದಿನ. ಆದ್ಯ, ನಾವು ನ್ಯಾಷನಲ್ ಫ್ಲಾಗ್ನ ಯಾವಾಗ ಆರಿಸ್ತೇವೆ?
1: ಇಂಡಿಪೆಂಡೆನ್ಸ್ ಡೇ ದಿವಸ.
0: ವೆರಿ ಗುಡ್, ಎಲ್ಲ ತಿಳ್ಕೊಂಡಿದ್ಯಲ್ಲ, ವೆರಿ ಗುಡ್. ಆದ್ಯ, ಫ್ಲಾಗ್ ಬಾವುಟದ ಬಗ್ಗೆ ನಿನಗೆ ಒಂದು ಹಾಡು ಗೊತ್ತಿದೆ ಅಲ್ಲ?
1: ಹಾಡ್ತೀಯ?
0: ಓ ವೆರಿ ಗುಡ್, ಹಾಡ್ತೀಯ ಪುಟ್ಟ?
1: ಓಕೆ.

0: ಅತಿ ಗಾಂಧಿ ಹಿರಿದ ಚರಕವು ಹೆಂಗಿತ್ ನಂದ ಹಾಡು.
1: ಸೋ ಗುಡ್, ಗುಡ್ ಸಿಂಗಿಂಗ್. ಓಕೆ ಮಕ್ಕಳ, ನಮ್ಮ ಫ್ಲಾಗ್ ನ ಎಲ್ಲಿ ತಯಾರಿಸ್ತಾರೆ ಮತ್ತೆ ಅದ್ರ ಬಗ್ಗೆ ಮಾಹಿತಿ ನಿಮ್ಗೇನಾದ್ರು ಗೊತ್ತಾ?
0: ಇಲ್ಲ.
1: ನಾ ಹೇಳ್ತೀನಿ ಕೇಳಿ. ಬಾವುಟವನ್ನ ಭಾರತೀಯ ಮಾನದಂಡಗಳ ಬ್ಯೂರೋ BIS ನಿಗದಿಪಡಿಸಿದ ಕಟ್ಟುನಿಟ್ಟಾದ ನಿಯಮಗಳ ಪ್ರಕಾರ ಖಾದಿ ನೂಲಿನಿಂದ ತಯಾರು ಮಾಡ್ತಾರೆ. ಕರ್ನಾಟಕದ ಹುಬ್ಬಳ್ಳಿ, ಬೆಂಜೇರಿ ಹಾಗೂ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿರುವ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ದೇಶದಲ್ಲಿ ಅಧಿಕೃತವಾಗಿ ರಾಷ್ಟ್ರಧ್ವಜ ತಯಾರಿಸಲು ಇರುವ ಏಕೈಕ ಕೇಂದ್ರ. ನಮ್ಮ ದೇಶಕ್ಕೆ ಉತ್ತರ ಕರ್ನಾಟಕದ ಕೊಡುಗೆ ಇದು. ನಮ್ಗೆ ಬಹಳ ಹೆಮ್ಮೆ ಅಲ್ವಾ? ಯಾಕೇಳಿ, ನಾವು ಉತ್ತರ ಕರ್ನಾಟಕದವರೇ ಅಲ್ವಾ? ನಾಡ ಚರಿತೆ ನಿನ

0: ಅತ್ತೆಯಾ ಅಂತ ಹೇಳ್ತಾ, ಹಿಂದೆ ಮಾಧ್ಯಮಗಳು, ಮಾಧ್ಯಮಗಳು ಅಂದರೆ ಏನು ಪುಟ್ಟ? ಟಿವಿ, ನ್ಯೂಸ್ ಪೇಪರ್, ರೇಡಿಯೋ, ಇದೆಲ್ಲ ಮಾಧ್ಯಮಗಳು. ಮೊಬೈಲ್ ಇದೆಲ್ಲ ಹಿಂದೆ ಬಹಳ ಕಡಿಮೆ ಇತ್ತು. ಅಲ್ಲಿ ಇಲ್ಲಿ ನ್ಯೂಸ್ ಪೇಪರ್, ರೇಡಿಯೋ ಊರಿಗೆ ಒಂದೋ ಎರಡೋ ಇರ್ತಾ ಇತ್ತು. ಗಾಂಧೀಜಿಯವರು ತಮ್ಮ ಸಂದೇಶಗಳನ್ನು ರೇಡಿಯೋದಲ್ಲಿ ಪ್ರಸಾರ ಮಾಡುವಾಗ ಊರು ಊರೇ ಕೂತು ಕೇಳಿಸ್ಕೊಳ್ತಾ ಇದ್ರು. ಚಳುವಳಿಗಳು, ಉಪವಾಸ ಸತ್ಯಾಗ್ರಹ, ಬ್ರಿಟಿಷರ ವಿರುದ್ಧದ ಅವರ ನಿಲುವು, ಸಂದೇಶಗಳು. ಈಗ ನಾವು ವೇಣುಧ್ವನಿ ಕಾರ್ಯಕ್ರಮದ ಮುಖಾಂತರ, ಈಗ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಯನ್ನು ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲ ಈಗ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿ ಆಗ ರೇಡಿಯೋದಲ್ಲಿ ಬಿತ್ತರವಾಗ್ತಾ ಇತ್ತು ಸ್ವಾತಂತ್ರ್ಯ ಚಳುವಳಿಯ ಸಂದೇಶಗಳು, ಗಾಂಧೀಜಿಯವರ ನಿಲುವು ಎಲ್ಲ. ಮಕ್ಕಳೇ, ನಿಮಗೆ ಒಂದು ಸಣ್ಣ ಕಥೆ ಹೇಳ ಗಾಂಧೀಜಿಯವರ ಬಗ್ಗೆ.
1: ಹೇಳಿ.
0: ಗಾಂಧೀಜಿ ಯಾರು? ಫಾದರ್ ಆಫ್ ನೇಷನ್ ಅಲ್ವಾ. ಸೊ ಅವ್ರ ಬಾಲ್ಯದಲ್ಲಿ ಅವ್ರೆಂಗಿದ್ರು, ನಿಮ್ ತರ ಇದ್ದಾಗ ಆ ಕತೆ ಹೇಳ್ತೇನೆ. ಬಾಲ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಹಿರಿಯ ಸಹೋದರನ ಸಾಲ ತೀರಿಸಲು ಅವರ ತೋಳಿನ ಬಂಗಾರದಿಂದ, ಅಂದ್ರೆ ಚಿನ್ನದಿಂದ ಸ್ವಲ್ಪ ಭಾಗವನ್ನ ಕದ್ದು ಸಾಲ ತೀರಿಸಿದ ಘಟನೆ ಅವರ ಸತ್ಯಶೋಧನೆ ಆತ್ಮಕಥೆಯಲ್ಲಿ ವಿವರಿಸಲಾಗಿದೆ. ಈ ತಪ್ಪು ಮಾಡಿದ ಬಳಿಕ ಪಶ್ಚಾತ್ತಾಪ ಆಯ್ತು ಅವರಿಗೆ. ತಮ್ಮ ತಂದೆಗೆ ಒಂದು ಪತ್ರ ಬರೆದು ತಪ್ಪೊಪ್ಪಿಕೊಂಡ ಸ್ಫೂರ್ತಿದಾಯಕ ಕತೆ ಈಗ ನಿಮ್ಮ ಮುಂದೆ ಇದೆ. ಗಾಂಧೀಜಿಯವರಿಗೆ ಸುಮಾರು 15 ವಯಸ್ಸಿರಬೇಕು. ಅವರ ಅಣ್ಣನಿಗೆ 25 ರೂಪಾಯಿ ಸಾಲ ಇತ್ತು. ಸಾಲ ತೀರಿಸಲು ತೋಳಿನಲ್ಲಿದ್ದ ಬಂಗಾರದಿಂದ ಸ್ವಲ್ಪ ತುಂಡನ್ನು ಕತ್ತರಿಸಿ ಮಾರಿದರು. ಸಾಲ ಏನೋ ತೀರ್ತು, ಆದರೆ ಗಾಂಧೀಜಿಯವರಿಗೆ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ತಂದೆಗೆ ಮೋಸ ಮಾಡಿದೆ ಎಂಬ ಅಪರಾಧ ಭಾವ ಕಾಡಿತು ಅವರಿಗೆ. ನೇರವಾಗಿ ಬಾಯಿಂದ ಹೇಳಲು ಧೈರ್ಯ ಸಾಲದೆ ತಾವು ಮಾಡಿದ ಕಳ್ಳತನದ ಬಗ್ಗೆ ತಂದೆಗೆ ಪತ್ರ ಬರೆದರು. ಬಂಗಾರ ಕದ್ದಿದ್ದನ್ನು ಒಪ್ಪಿಕೊಂಡು ತಕ್ಕ ಶಿಕ್ಷೆ ನೀಡುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಇಂಥ ತಪ್ಪು ಮಾಡುವುದಿಲ್ಲ ಅಂತ ಭರವಸೆ ನೀಡಿದರು. ಸೊ ಅವರ ತಂದೆ ಪ್ರತಿಕ್ರಿಯೆ ಏನಿತ್ತಪ್ಪ ಅಂದ್ರೆ, ನಡುಗುವ ಕೈಗಳಿಂದ ಗಾಂಧೀಜಿ ಆ ಪತ್ರವನ್ನ ತಂದೆ ಕರಮ್ಚಂದ್ ಗಾಂಧೀಜಿಯವರಿಗೆ ನೀಡಿದ್ರು. ಪತ್ರ ಓದಿದ ತಂದೆ ಕಣ್ಣುಗಳಲ್ಲಿ ಪ್ರೀತಿಯ ಹನಿಗಳು ಉದುರಿದವು. ತಂದೆ ಆ ಪತ್ರವನ್ನ ಹರಿದು ಹಾಕಿ ಮಗನನ್ನ ಕ್ಷಮಿಸಿದ್ರು. ಈ ಘಟನೆಯು ಗಾಂಧೀಜಿಯವರ ಜೀವನದಲ್ಲಿ ಸತ್ಯ ಮತ್ತು ಅಹಿಂಸೆಯ ದೊಡ್ಡ ಪಾಠವಾಯಿತು. ಇದರಿಂದ ನೀವೇನ್ ಪಾಠ ಕಲ್ತ್ರಿ ಮಕ್ಳೆ? ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು ಅಲ್ವಾ. ಸೊ ಗಾಂಧೀಜಿಯವರು ಅವರ ಬಾಲ್ಯದಲ್ಲೇನೆ ಎಲ್ಲಾ ಕೆಟ್ಟ ಗುಣಗಳನ್ನ ಬಿಡ್ತಾ ಬಂದ್ರು. ಮತ್ತೆ ನಿಮ್ಗೆ ಚನ್ನವೀರ ಕಣವಿಯವರ ವಿಶ್ವ ವಿನೂತನ ವಿದ್ಯಾಚೇತನ ಈ ದೇಶಭಕ್ತಿ ಗೀತನ ಕೇಳಿಸ್ತೀನಿ ಮಕ್ಳೆ.
2: ಭಾರತ ಪವಿತ್ರ ಕ್ಷೇತ್ರ, ಪರಾಕ್ರಮಿಗಳ ವೀರ ಸಿರಿ, ಧರ್ಮ ಜಾಗೃತಿಯ ಬೀಡು, ಕವಿ ಕಾವ್ಯ ಸಾಗರ ವಿಹಾರಿ, ಜ್ಞಾನ ವಿಜ್ಞಾನಗಳ ಧಾರಾನಗರಿ ಎಂದು ಅಭಿಮಾನದ ಅಚ್ಚೊತ್ತಿದೆ ಭಾರತ. ವಿಶ್ವಭಾರತಿಗೆ ಕನ್ನಡ ಧಾರತಿ ಬೆಳಗಿಸಿದ್ದಾರೆ ಕವಿ ಚನ್ನವೀರ ಕಣವಿ. ಅರಿವೇ ಗುರುವಾಗಿ, ನುಡಿ ಜ್ಯೋತಿರ್ಲಿಂಗವಾಗಿ ಮಂಗಳ ಜಯಭೇರಿ ಮೊಳಗಿಸಿದ್ದಾರೆ.

0: ಮತ್ತೆ ದೇಶದಲ್ಲೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿದೇಶಿ ವಸ್ತುಗಳನ್ನು ತ್ಯಜಿಸಿ ತಾವೇ ನೇಯ್ದ ಖಾದಿ ಉಡುಗೆ ತೊಡುತ್ತಿದ್ರು. ಎಷ್ಟೋ ಜನರು ತಮ್ಮ ಜೀವವನ್ನೇ ತ್ಯಾಗ ಮಾಡಿ ನಮ್ಮ ಇಂದಿನ ಸ್ವಾತಂತ್ರ್ಯ ಸ್ವಚ್ಛಂದ ಶಾಂತಿ ನೆಮ್ಮದಿಯ ಬದುಕಿಗೆ ಬುನಾದಿಯಾದರು. ಅವರ ತ್ಯಾಗ, ಪ್ರೀತಿ, ದೇಶಭಕ್ತಿ ವರ್ಣಿಸಲು ಅಸಾಧ್ಯ, ಪದಗಳೇ ಸಾಲದು. ಕೆಲವರು ದೇಶಭಕ್ತರ ಹೆಸರನ್ನ ಹೇಳ್ತಿಯಾದ್ಯಾ?
1: ಭಗತ್ ಸಿಂಗ್, ಕಿತ್ತೂರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಇನ್ನ ಬಹಳ ಜನ ಇದ್ದಾರೆ.
0: ವೆರಿ ಗುಡ್. ದೀಪಿಕಾ, ನಿನಗೆ ಯಾರು ಗೊತ್ತಾ?
2: ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನೂ ಬಹಳ ಜನ ಇದ್ದಾರೆ.
0: ವೆರಿ ಗುಡ್, ಎಲ್ಲ ಕಲ್ತಿದ್ದೀರಾ. ಈ ಕಾರ್ಯಕ್ರಮದ ಮೂಲಕ ನಮ್ಮ ದೇಶಕ್ಕಾಗಿ ಹೋರಾಡಿ ಜೀವ ಕೊಟ್ಟು ಶ್ರಮಿಸಿದ ಎಲ್ಲ ಸದ್ಭಾವ ಭಾರತೀಯರಿಗೆ ಈ ನಮ್ಮ ಕಾರ್ಯಕ್ರಮದ ಮೂಲಕ ಕೋಟಿ ಕೋಟಿ ನಮನಗಳು. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಭಾರತ ಮಾತೆಯಂತೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಆದ್ಯಾ ಮತ್ತು ದೀಪಿಕಾಗೆ ಧನ್ಯವಾದಗಳು. ಅಂತಿಮವಾಗಿ ಏನ್ ಸಂದೇಶ ಕೊಡ್ತೀಯಾ ಆದ್ಯಾ?
1: ಗೂಂಜ್ ರಹಾ ಹೇ ದುನಿಯಾ ಮೇ ಹಿಂದೂಸ್ತಾನ್ ಕಾ ನಾರಾ, ಗೂಂಜ್ ರಹಾ ಹೇ ದುನಿಯಾ ಮೇ ಹಿಂದೂಸ್ತಾನ್ ಕಾ ನಾರಾ, ಚಮಕ್ ರಹಾ ಹೇ ಆಸ್ಮಾನ್ ಮೇ ತಿರಂಗಾ ಹಮಾರಾ, ಚಮಕ್ ರಹಾ ಹೇ ಆಸ್ಮಾನ್ ಮೇ ತಿರಂಗಾ ಹಮಾರಾ.
0: ದೀಪಿಕಾ, ನೀನೇನು ಸಂದೇಶ ಕೊಡ್ತೀಯಾ?
2: ನಮ್ಮ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಭಾರತದ ಕನಸು ಕಂಡಿದ್ದರು, ಈಗ ನಾವು ಅದನ್ನ ಬದುಕ್ತಾ ಇದ್ದೇವೆ. ನಮ್ಮ ಧ್ವಜ ಹಾರ್ತಾ ಇರೋದು ಬರೀ ಗಾಳಿಯಿಂದ ಅಲ್ಲ, ಅದು ಹಾರ್ತಾ ಇರೋದು ಸ್ವತಂತ್ರದ ಉಸಿರಿನಿಂದ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು.
0: 1947 August 15 ಭಾರತದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಕೆತ್ತಿಸಲಾದ ದಿನ. ಇದನ್ನು ದೇಶದಾದ್ಯಂತ ರಾಷ್ಟ್ರೀಯ ರಜಾ ದಿನವಾಗಿ ಆಚರಿಸಲಾಗ್ತದೆ. ನಾವೆಲ್ಲರೂ ಒಂದೇ, ಎಲ್ಲರೂ ಶಾಂತಿ, ಸೌಹಾರ್ದ, ಏಕತೆಯಿಂದ ಒಗ್ಗಟ್ಟಾಗಿ ಬಾಳೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಮುಗಿಸುತ್ತಿದ್ದೇವೆ. ಭಾರತ್ ಮಾತಾ ಕಿ
1: ಜೈ,
0: ಭಾರತ್ ಮಾತಾ ಕಿ
1: ಜೈ,
0: ಭಾರತ್ ಮಾತಾ ಕಿ
1: ಜೈ.
0: ವಂದೇ
1: ಮಾತರಂ,
0: ವಂದೇ
1: ಮಾತರಂ,
0: ವಂದೇ
1: ಮಾತರಂ,
0: ಜೈ ಹಿಂದ್.
3: ಇದುವರೆಗೂ ಪ್ರಸಾರವಾಯಿತು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಧೈರ್ಯದಿಂದ ಹಿಡಿದು ಬಾಜಿ ರೌತ್ ಅವರ ತ್ಯಾಗದವರೆಗೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯ ಮಹತ್ವವನ್ನು ತಿಳಿಸಿಕೊಟ್ಟ ಶ್ರೀಮತಿ ಚೇತನಾ ಡಿಎಂ, ಜೊತೆಗೆ ಪುಟಾಣಿಗಳಾದ ಆದ್ಯಾ ಮುನೋಳಿ ಹಾಗೂ ದೀಪಿಕಾ ದೊಡ್ವಾಡ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮನೋಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರ ಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರ ಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.